ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಅಶ್ವಿನ ಮಾಸದ ಎರಡನೇ ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 24 ತಾರೀಕು ಗುರುವಾರ. ಈಗ ಸಮಯ 5:58:36. ಎಲ್ಲ ಕೆಲವರಿಗೂ ಶುಭೋದಯ. ಗುರುವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ. ಸಮಯ ಆಯಿತು 6:18 ಈ ಗುರುವಾರದ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇವತ್ತಿನ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:10 ನಾದಾರ್ಚನೆ, 6:50 ಕನ್ನಡ ರತ್ನಭಂಡಾರ, 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 7:05 ಪ್ರದೇಶ ಸಮಾಚಾರ, 7:15 ಭಾವಸ್ಪಂದನ ಕಾರ್ಯಕ್ರಮ, 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಭಾವಸ್ಪಂದನ ಮುಂದುವರಿಯುವುದು, 8:00 ಸಮಾಚಾರ ಪ್ರಭಾತ್ ಕಾರ್ಯಕ್ರಮ ಹಿಂದಿಯಲ್ಲಿ ವಾರ್ತೆ, 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ.

ಭದ್ರತಾ ಸಹ ಪ್ರಸಾರದಲ್ಲಿ 8:30 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 8:45 ಹಲೋ ಕರ್ನಾಟಕ ಕಾರ್ಯಕ್ರಮ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ, 9:30 ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ಸ್ ಕೇಳಲಿದ್ದೀರಿ. 10:00 ಸಿನಿಚಿಟ್ಟೆ ಕಾರ್ಯಕ್ರಮ, 10:30 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಅನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಡೆಲ್ಟಾ ದರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯಿತು 6:12:09. ಇದು ಭಕ್ತಿ ಭಾವದಲ್ಲಿ ಮಿಂದೇಳುವಂತಹ ಸಮಯ. ನಾದರ್ಜನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದರ್ಜನೆಯಲ್ಲಿ ಇವತ್ತು ವಚನಗಳೊಂದಿಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಗೋಣ. ನಾದಾರ್ಜನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಬಸವಣ್ಣನ ವಚನದೊಂದಿಗೆ ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಸವಣ್ಣ ಹೇಳ್ತಾರೆ, ಎನಿಸು ಕಾಲ ಕಲ್ಲು ನೀರೊಳಗಿರ್ತಾರೇನು, ನೆನೆದು ಮೃದುವಾಗಬಲ್ಲದೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವನಯ್ಯ ಮನಸ್ಸಲ್ಲಿ ದೃಢವಿಲ್ಲದನ್ನಕ್ಕ, ನಿಧಾನವ ಕಾಯ್ದಿರದ ಬೆಂತರನಂತೆ ಅದರ ವಿಧಿಗೇನಾಯ್ತು ಕೂಡಲ ಸಂಗಮ ದೇವ ಅಂತ. ಅಂದರೆ ಒಂದು ಕಲ್ಲು ಎಷ್ಟು ವರ್ಷಗಳ ಕಾಲ ನೀರಲ್ಲಿ ಮುಳುಗಿದರೂ ಕೂಡ ಅದು ನೀರನ್ನು ಹೀರ್ಕೊಂಡು ಮೃದು ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮನಸ್ಸಿನಲ್ಲಿ ಭಕ್ತಿ ಇಲ್ಲದ ಮನುಷ್ಯ ಎಷ್ಟು ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದ್ರೂ ಕೂಡ ಅವನು ಕ್ರೂರ ಅಥವಾ ಕಠಿಣ ಸ್ವಭಾವ ಅವನ ಸ್ವಭಾವ ಬದಲಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ದೃಢತೆ ಇಲ್ಲದ ಮೇಲೆ ನಾವು ಎಷ್ಟು ಕಾಲ ದೇವರನ್ನು ಪೂಜೆ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಭೂಮಿಯಲ್ಲಿ ಹೂತಿಟ್ಟಿರುವ ನಿಧಿಯನ್ನು ಕಾಯುವಂತಹ ಭೂತದಂತೆ ನನ್ನ ಸ್ಥಿತಿಯಾಗಿದೆ. ಆ ಭೂತಕ್ಕೆ ನಿಧಿ ಮೇಲೆ ಆಸೆ ಇರುತ್ತೆ ಹೊರತು ಅದನ್ನು ಅನುಭವಿಸುವ ಯೋಗ ಇರೋದಿಲ್ಲ ಅಂತ.

ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಲಿದಂತಹ ಭಕ್ತಿಗೀತೆಗಳನ್ನು ಕೇಳಿದ್ರಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಾದಾರ್ಚನೆಯಲ್ಲಿ ವಚನಗಳೊಂದಿಗೆ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಬಸವಣ್ಣ ಹೇಳ್ತಾರೆ, ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರೆ ಮತ್ತುಂಟೆ, ಈ ಲೋಕದೊಳಗೆ ಮತ್ತೆ ಅನಂತಲೋಕ, ಶಿವಲೋಕ ಶಿವಾಚಾರವಯ್ಯ, ಭಕ್ತ ನಿರ್ದಠಾವೇ ದೇವಲೋಕ, ಭಕ್ತನಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಸ್ವರ್ಗಲೋಕ ದೇವಲೋಕ ಮತ್ತೆ ಭೂಮಿ ಮರ್ತ್ಯಲೋಕ ಅನ್ನೋದು ಎಲ್ಲೋ ಬೇರೆ ಬೇರೆಯಾಗಿಲ್ಲ, ನಾವು ಬದುಕ್ತಾ ಇರುವಂತಹ ಈ ಭೂಮಿಯೊಳಗೇನೆ ಕೊನೆಯಿಲ್ಲದ ಅನಂತ ಲೋಕಗಳಿವೆ, ಸ್ವರ್ಗ ನರಕ ಎಲ್ಲದೂ ಕೂಡ ಇಲ್ಲೇ ಇದೆ ಅಂತ ಹೇಳ್ತಾರೆ. ಅಂದರೆ ನಾವು ಶಿವನ ತತ್ವಗಳನ್ನು, ಸದಾಚಾರವನ್ನು, ಒಳ್ಳೆಯ ನಡತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕೋದೆ ನಿಜವಾದ ಶಿವಲೋಕ ಅಂತ ಹೇಳ್ತಾರೆ ಬಸವಣ್ಣನವರು. ಯಾವುದೋ ಒಬ್ಬ ಸತ್ಯವಂತ ಕಪಟವಿಲ್ಲದಂತಹ ದೇವರ ಭಕ್ತ ವಾಸಿಸುವಂತಹ ಜಾಗವೇ ನಿಜವಾದ ದೇವಲೋಕ ಅಂತ ಹೇಳ್ತಾರೆ. ಪವಿತ್ರವಾದ ಭಕ್ತನ ಮನೆಯ ಅಂಗಳವೇ ಪುಣ್ಯಕ್ಷೇತ್ರವಾದ ಕಾಶಿ ಅಥವಾ ವಾರಣಾಸಿ ಇದ್ದಂತೆ ಅಂತ ಹೇಳಿ ಹೇಳ್ತಾರೆ. ನಾವು ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೇವರ ಸೇವೆ ಅಂತ ಮಾಡಿದ್ರೆ ಆ ಕೆಲಸವೇ ನಮಗೆ ಮುಕ್ತಿ ಕೊಡುವಂತಹ ಕೈಲಾಸವಾಗುತ್ತೆ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ.

ನಾದಾರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ವಿದ್ಯಾಭೂಷಣ ಹಾಗೆ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಗಳನ್ನು ಕೇಳಿದ್ರಿ. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ವಚನಗಳೊಂದಿಗೆ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಬಸವಣ್ಣನವರು ಹೇಳ್ತಾರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೈವ ಅಂತ. ಅಂದರೆ ಈ ನಾವಿರುವಂತಹ ಈ ಭೂಲೋಕ ಏನಿದೆ, ಇದು ಆ ಸೃಷ್ಟಿಕರ್ತನಾದ ದೇವರ ಕಮ್ಮಟದಂತಿದೆ. ಕಮ್ಮಟ ಅಂತ ಹೇಳಿದ್ರೆ ನಾಣ್ಯಗಳನ್ನು ಅಚ್ಚು ಹಾಕುವ, ಲೋಹವನ್ನು ಕರಗಿಸಿ ಶುದ್ಧಗೊಳಿಸುವ ಒಂದು ರೀತಿಯ ಕಾರ್ಖಾನೆ ಥರ ಇದೆ. ಇಲ್ಲಿ ಮನುಷ್ಯನ ವ್ಯಕ್ತಿತ್ವವನ್ನು ಪರೀಕ್ಷಿಸಿ ಅವನನ್ನು ಯೋಗ್ಯನನ್ನಾಗಿ ರೂಪಿಸುವಂತಹ ಒಂದು ಪ್ರಯೋಗಶಾಲೆ ಈ ಭೂಲೋಕ. ಯಾರು ಈ ಭೂಮಿ ಮೇಲೆ ಒಳ್ಳೆಯ ಗುಣ, ನಡತೆ, ಪ್ರಾಮಾಣಿಕತೆ, ಸತ್ಕರ್ಮಗಳಿಂದ ಬದುಕಿ ಯೋಗ್ಯ

ಅನಿಸ್ಕೊಳ್ತಾರೋ ಅವರು ಪರಲೋಕದಲ್ಲೂ ಕೂಡ ದೇವರ ಸನ್ನಿಧಿಯಲ್ಲೂ ಕೂಡ ಗೌರವಿಸಲ್ಪಡ್ತಾರೆ. ಯಾರು ಈ ಮಾನವ ಜನ್ಮದಲ್ಲಿ ಒಳ್ಳೆಯವರಾಗಿ ಬಾಳದೆ ಸಮಾಜಕ್ಕೆ ಹೊರೆಯಾಗಿ ಸತ್ಕಾರ್ಯಗಳನ್ನು ಮಾಡದೆ ಅಯೋಗ್ಯರಾಗಿ ಸಲ್ಲದವರಾಗ್ತಾರೋ ಅವರಿಗೆ ಬೇರೆ ಲೋಕದಲ್ಲೂ ಕೂಡ ಸ್ಥಾನ ಸಿಗೋದಿಲ್ಲ ಅಂತ ಈ ವಚನ ಹೇಳುತ್ತೆ.

ನಾದಾರ್ಜನೆ ಕಾರ್ಯಕ್ರಮ ಹೇಳ್ತಾ ಇದ್ರ. ನಾದಾರ್ಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಗುರುವಾರದ ಈ ಬೆಳಗ್ಗೆ ಗುರುರಾಯರ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ ನಾದಾರ್ಜನೆ ಕಾರ್ಯಕ್ರಮದಲ್ಲಿ.

ಬಸವಣ್ಣ ಹೇಳ್ತಾರೆ, ಆನೊಬ್ಬನು ಸುಡುವ ರೈವರು, ಮೇಲೆ ಕೆಚ್ಚು ಘನ ನಿಲ್ಲಲು ಬಾರದು. ಕಾಡ ಬಸವನ ಹುಲಿ ಕೊಂಡೊಯ್ಯವರೇ ಆರೈಯಲಾಗದೆ ಕೂಡಲ ಸಂಗಮ ದೇವ ಅಂತ. ಅಂದರೆ ನಾನು ಒಬ್ಬನೇ ಇದ್ದೀನಿ, ಆದರೆ ನನ್ನನ್ನು ಪೀಡಿಸುವಂತಹ ಇಂದ್ರಿಯಗಳು 5, ಅಂದರೆ ಪಂಚೇಂದ್ರಿಯಗಳು. ಇದರ ಜೊತೆಗೆ ಸಂಸಾರ ಎಂಬ ದೊಡ್ಡ ಬೆಂಕಿ ಸುತ್ತಲೂ ಆವರಿಸಿದೆ. ಇಲ್ಲಿ ತಡೆಯಲು ಸಾಧ್ಯವಾಗ್ತಾ ಇಲ್ಲ. ಕಾಡಿನ ಎತ್ತನ್ನು ಹುಲಿ ಹಿಡಿದು ಎಳೆದೊಯ್ಯುವಂತೆ ನನ್ನ ಕಾಮ ಕ್ರೋಧಗಳೆಂಬ ಹುಲಿಗಳು ಎಳಿತಾ ಇದೆ. ಕೂಡಲ ಸಂಗಮ ದೇವ, ನೀನೇ ಬಂದು ನನ್ನನ್ನು ರಕ್ಷಿಸಬಾರ್ದ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ನಂತರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಸಮಯ ಆಗಿ ಹೋಯಿತು. 6:49 ನಾದಾರ್ಜನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಬಂದೇ ಬಿಡ್ತು. ನಾದಾರ್ಜನೆಯಲ್ಲಿ ಇಷ್ಟು ಹೊತ್ತು ಮಾಹಿತಿ ಹಾಗೆ ಭಕ್ತಿಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾದಾರ್ಜನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಆರು 6:50 ಸರಿಯಾಗಿ ಕನ್ನಡ ರತ್ನ ಭಂಡಾರ ಕೇಳಲಿದ್ದೀರಿ.

0: ರತ್ನ ಭಂಡಾರ. ಮಂಗಳದ ದನಿ ಅಂದ್ರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದ್ರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
1: ವಾದನೆಗಳನ್ನು ಕೇಳಿದಾಗ ನನಗೆ ಇಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ಇನ್ನೊಂದು ಬಾರಿಸಬೇಕಿತ್ತಲ್ಲ, ಈ ರಾಗವನ್ನು ನಾನು ಬಾರಿಸಿದೆ ಅವಾಗ ಅಯ್ಯೋಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಿರುವಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್ ಆ ಬ್ಯಾಂಡ್ ನಲ್ಲಿ ಒಬ್ಬರು ವದ್ಯಂತೆ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವಾಯಿತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ ಟಿ ವಿ ಜಿ ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಭಾವಮಯದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಭಾವ ಬೇಕಲ್ಲ. ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಡ್ಸ್ ಅಂತಾರೆ ಅದಕ್ಕೆ, ಶಿವಾಲಿ ಅದು ಇವು ಎರಡು ಕಡೆನೂ ಇದಿರ್ತದೆ, ಅದನ್ನು ನಾವು ಕೆಳಗೆ ರಿಡ್ಸ್ ಮೇಲೆ ರಿಡ್ಸ್ ಅದಕ್ಕೆ ಶಿವಾಲಿಂದ ಉತ್ತರ ನೋಡಿ ಒಳಗೆ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡ್ಬೋದು. ಇಂಥ ಕಂಪಿದಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ, ಅದು ಆತರ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ನೀಡಿಸಿದ್ರೆ ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಅದು ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ

ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಅಂತ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ, ತುಂಬಾ ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸ್ತೇವೆ. ಆಮೇಲೆ ಪ್ಯಾಡ್ಸ್

0: ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
2: ಮಹಿಳೆ ಜೀವನದ ನಿರೂಪಕಿ,
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಸಮಯ ಆಗ್ತಾ ಇದೆ 6:54:10. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತ ವಾರ್ತೆಗಳನ್ನು ಕೇಳಲಿದ್ದೀರಿ. 6:55 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಪ್ರತಿವಾರ್ತಾ ಶ್ರೂಯಂತ ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ಭಾರತೇನ ರೂಸ ಇರಾನಯೋಃ ವಿರುದ್ಧಂ ಪ್ರತಿಬಂಧ ಸಂಬದ್ಧಾದಿ ನಿಯಮಸ್ಯ ವಿಷಯೆ ಸ್ವಕೀಯಾಃ ಹಿತಚಿಂತಾಃ ಪುನಃ ಸ್ಪಷ್ಟತಯಾ ಪ್ರತಿಪಾದಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಅಧಿವೇಶನಾವಸರೆ ಹ್ಯಃ ಸಾಯಂ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶಸ್ಯ ವಿದೇಶಮಂತ್ರಿಣಂ ಮಾರ್ಕೋ ರೂಬಿಯೋ ಇತ್ಯೇತಂ ಮಿಲಿತವಾನ್. ತಥಾ ಏತಂ ಅಭಿನಿಯಮಂ ಪ್ರತಿ ಭಾರತಸ್ಯ ಚಿಂತಾಃ ತಸ್ಯ ಸಮಕ್ಷಂ ಪ್ರಸ್ತುತವಾನ್. ಉಭೌ ನೇತಾರೌ ಭಾರತ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾನಾಂ ಯುಕ್ರೇನಸ್ಯ ಚ ಪರಿಸ್ಥಿತೀನಾಂ ವಿಷಯೆ ಅಪಿ ಚರ್ಚಾಂ ಕೃತವಂತೌ. ಸಂಯುಕ್ತ ರಾಜ್ಯ ಅಮೇರಿಕಾ ದೇಶಸ್ಯ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ ಗತಸಪ್ತಾಹೆ ರೂಸ ಇರಾನಯೋಃ ವಿರುದ್ಧಂ ಪ್ರತಿಬಂಧ ಸಂಬದ್ಧಾಧಿನಿಯಮಂ ವಿಧಿರೂಪೇಣ ಪ್ರವರ್ತಿತವಾನ್. ಅಸ್ಯ ಅಧಿನಿಯಮಸ್ಯ ಅಂತರ್ಗತಂ ರೂಸ ದೇಶಾತ್ ತೈಲಂ ವಾತೇಂಧನಂಚ ಕ್ರಯಮಾಣೇಭ್ಯಃ ದೇಶೇಭ್ಯಃ ಅಧಿಕತಮಂ ಶತ ಪ್ರತಿಶತ ಪರ್ಯಂತಂ ಶುಲ್ಕಂ ಆರೋಪಯಿತುಂ ಪ್ರಾವಧಾನಮಸ್ತಿ. ಅಸ್ಯ ಪ್ರತ್ಯುತ್ತರೆ ನವದೆಹಲ್ಯಾ ಉಕ್ತಂ ಯತ್ ಭಾರತಂ ಸ್ವಕೀಯಾನಾಂ ಆರ್ಥಿಕ ಹಿತಾನಾಂ ಸಂರಕ್ಷಣಾಯ ತಥಾ ರಾಷ್ಟ್ರಸ್ಯ ಊರ್ಜಾ ಸುರಕ್ಷಾಂ ಸುನಿಶ್ಚೇತುಂ ಸರ್ವಾನ್ ಆವಶ್ಯಕಾನ್ ಉಪಾಯಾನ್ ಕರಿಷ್ಯತಿ. ಡಾಕ್ಟರ್ ಜಯಶಂಕರಃ ರವಿವಾಸರೆ ನ್ಯೂಯಾರ್ಕ್ ನಗರಂ ಪ್ರಾಪ್ತವಾನ್ ತಥಾ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಏಕಾಶೀತಿತಮೇ ಅಧಿವೇಶನೆ ಭಾರತೀಯ ಪ್ರತಿನಿಧಿ ಮಂಡಲಸ್ಯ ನೇತೃತ್ವಂ ಕುರ್ವನಸ್ತಿ. ಜಯಶಂಕರೇಣ ಸಹ ಮೇಲನಾನಂತರಂ ರೂಬಿಯೋ ಉಕ್ತವಾನ್ ಯತ್ ಉಭೌ ದೇಶೌ ರಣನೀತಿಕ ಸಹಭಾಗಿತಾಂ ಸುದೃಢೀಕುರುತಃ ತಥಾ ಪ್ರಮುಖೇಷು ಕ್ಷೇತ್ರೀಯ ಪ್ರಾಥಮಿಕತಾ ವಿಷಯೇಷು ಆಗಾಮಿಷು ಚ ಬಹುಪಕ್ಷೀಯ ಪ್ರಯಾಸೇಷು ಸಮನ್ವಯೇನ ಕಾರ್ಯಂ ಕುರುತಃ. ನಿರ್ವಾಚನಾಯೋಗೇನ ಉಕ್ತಂ ಯತ್ ಮತದಾತ್ರೀ ಸೂಚ್ಯಾಃ ಪುನರೀಕ್ಷಣಂ ಸಮೇತ್ಯ ಸರ್ವೇ ನಿರ್ಣಯಾಃ ಸರ್ವಸಮ್ಮತ್ಯಾ ಗೃಹೀತಾಃ. ಆಯೋಗೇನ ಸಂಸೂಚಿತಂ ಯತ್ ತೇನ ಅನೇಕೇ ನಿರ್ಣಯಾಃ ಗೃಹೀತಾಃ ಪ್ರಾಯಃ ಚತ್ವಾರಿಂಶತ್ ನೂತನಾಃ ಉಪಕ್ರಮಾಃ ಪ್ರಾರಬ್ಧಾಃ ತಥಾ ವಿಗತೇಷು ಮಾಸೇಷು ಸಂಪೂರ್ಣ ದೇಶೇ ವಿಶೇಷ ಗಹನ ಪುನರೀಕ್ಷಣಂ ಸಮೇತ್ಯ ಅನೇಕ ನೈರ್ವಾಚನಿಕ ಪರಿಷ್ಕಾರಾಃ ಕೃತಾಃ. ಆಯೋಗೇನ ಬಲಂ ಪ್ರದತ್ತಂ ಯತ್ ಮತಭೇದಾಃ ಕಸ್ಯಾಪಿ ಸಂಸ್ಥಾಯಾಃ ವಿಚಾರ ವಿಮರ್ಶಸ್ಯ ಸಾಮಾನ್ಯಃ ಭಾಗಃ ಅಸ್ತಿ. ಅಂತಿಮ ನಿರ್ಣಯ ಗ್ರಹಣಾತ್ ಪೂರ್ವಮೇವ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00-11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಒಂದು ವಾರ ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು, ಸರ್ಕಾರ ಕನಿಷ್ಠ ಒಂದು ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತಾರ್ಹ, ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ

0: ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ 6 ಅಕ್ಟೋಬರ್ ಕೊನೆಯ ದಿನ. 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದ್ದು 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಯಳಂದೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು. ಇದು ಖಾಸಗಿ ಉಡಾವಣೆಗಳು ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ

ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮೂಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು, ಉನ್ನತ ಶಿಕ್ಷಣ ಸಚಿವ ಬಸವರಾಜ ರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದಲಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ 1 ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:16:30. ಹಿತವಾದ ಈ ಮುಂಜಾನೆ ಸೂರ್ಯನ ಬೆಳಕನ್ನ ಹೊಂಬಿಸಿಲನ್ನ ಆಸ್ವಾದಿಸುತ್ತಾ ಕಾಫಿ ಹೀರ್ತಾ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗುವಂತಹ ಸಮಯ ನಾವು ಇದ್ದೀವಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನೀನು ಕೇಳಿದಂತಹ ಭಾವಗೀತೆ ಆಗಿತ್ತು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿದ್ದಂತಹ ಭಾವಗೀತೆ, ಶ್ರೀನಿವಾಸ ಮೂರ್ತಿಯವರ ರಚನೆಯ ಭಾವಗೀತೆಯಾಗಿತ್ತು. ಈಗ ಕೇಳಿ ಭಾವಗೀತೆ, ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ, ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಈ ಒಂದು ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನವನ್ನು ಹೇಳಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನ ಮತ್ತೆ ಮುಂದುವರಿಯುತ್ತೆ ಕನ್ನಡ ವಾರ್ತೆಗಳ ನಂತರ, ಅಂದರೆ 7:45.
1: ಹಾಡುವುದು ಅನಿವಾರ್ಯ.
0: 7:35 ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು ಸರಿಯಾಗಿ 7:35. ಭಾವಸ್ಪಂದನದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು October 7 ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು

0: ಐತಿಹಾಸಿಕ ಅನ್ಯಾಯವನ್ನು ಮುಂದುವರೆಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ ಎಲ್69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು, ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ, ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11%-6% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು ಎಂವಿ ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು, ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಒಮಾನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು, ಭಾರತ ಜರ್ಮನಿ ವಿರುದ್ಧ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿ

ವ್ಯಕ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ ಎರಡು ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ಸ್ ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೇ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ವರೆಗೆ ಎರಡನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026ರ ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು ಎರಡನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ ನಾಲ್ಕನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಕೇಳ್ತಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲು. ಸಮಯ ಆಯಿತು 7:45. ಭಾವಸ್ಪಂದನವನ್ನ ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ಈಗ ಕೇಳಲಿದ್ದೀರಿ ಭಾವಗೀತೆ. ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಈ ಭಾವಗೀತೆ ನಿಮಗಾಗಿ.

ಕುವೆಂಪು ಅವರ ರಚನೆಯ ಭಾವಗೀತೆನ ಕೇಳಿದ್ರಿ. ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಈ ಒಂದು ಸುಂದರ ಭಾವಗೀತೆಯೊಂದಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಭಾವಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ. 8 ಗಂಟೆಗೆ ಸರಿಯಾಗಿ ಹಿಂದಿ, ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 8:23 ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ RC ಸರಿತಾ, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾನಸಿಕ ಆರೋಗ್ಯ ಅಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ಹೇಗೆ ಭಾವಿಸ್ತೀವಿ ಮತ್ತು ನಮ್ಮ ದಿನನಿತ್ಯದ ಜೀವನವನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಸಂಬಂಧಿಸಿದ್ದು. ಉತ್ತಮ ಮಾನಸಿಕ ಆರೋಗ್ಯ ಇದ್ರೆ ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬಹುದು, ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು, ಒಳ್ಳೆಯ ಸಂಬಂಧಗಳನ್ನ ಕಾಪಾಡಿಕೊಳ್ಬಹುದು ಮತ್ತು ಜೀವನದಲ್ಲಿ ಬರುವ ಸವಾಲುಗಳನ್ನ ಧನಾತ್ಮಕವಾಗಿ ಎದುರಿಸಬಹುದು. ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಪರಸ್ಪರ ಪ್ರಭಾವ ಬೀರುತ್ತೆ. ಆದ್ರಿಂದ ನಾವು ಸಂಪೂರ್ಣ ಆರೋಗ್ಯದ ಬಗ್ಗೆ ಮಾತನಾಡುವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನು ಒಟ್ಟಿಗೆ ನೋಡಬೇಕು. ಏನಿವತ್ತು ಬರೀ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದು ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಲ್ಲಿ ಸಿಡ್ಯಾಕ್ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ಯಾವ್ದೆಲ್ಲ ಆಪ್ಗಳನ್ನ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ಈ ಪೀಠಕ್ಕೆ ಕೆಳಗಡೆ ನಾವೆಲ್ಲ ನೋಡಿದೀವಿ COVID-19 ಸಮಯದಲ್ಲಿ ಮತ್ತು ಅದರ ನಂತರ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನ ಇಡೀ ಜಗತ್ತು ಕಾಣ್ತು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು, ವಿಜ್ಞಾನಿಗಳು ಹಾಗೂ ತಂತ್ರಜ್ಞಾನ ಜನರಿಗೆ ಹೇಗೆ ಸಹಾಯ ಮಾಡ್ತು ಅನ್ನೋದನ್ನ ತಿಳಿಸ್ತಾರೆ ಡಾಕ್ಟರ್ RC ಸರಿತಾ ಅವರು, ಸೈಂಟಿಸ್ಟ್ ಆಫ್ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
2: ನಾನು ಈಗ ತಾನೇ ಹೇಳಿದೆ COVID-19 ನಂತರ ಸಾಕಷ್ಟು ಸಮಸ್ಯೆಗಳನ್ನ ಜನರು ನೋಡ್ತಾನೆ ಇದ್ದಾರೆ. ಇಂತಹ ಸಮಯದಲ್ಲಿ ಸಿಡ್ಯಾಕ್ ನಲ್ಲಿ ಯಾವ ರೀತಿ ಒಂದು ಸರ್ಕಾರಕ್ಕೆ ಕೈ ಜೋಡಿಸಿ ಏನು ಸಹಾಯವನ್ನ ಮಾಡ್ತು ಅನ್ನೋದನ್ನ ತಿಳಿಸ್ತೀರಾ?
4: ಖಂಡಿತವಾಗಿ. COVID-19 ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿತು. ಅನೇಕ ಜನರು ಒತ್ತಡ, ಆತಂಕ, ಒಂಟಿತನ, ನಿದ್ರೆಯ ಸಮಸ್ಯೆ ಮತ್ತು ವಿವಿಧ ರೀತಿಯ ಭಾವನಾತ್ಮಕ ತೊಂದರೆಗಳು

0: ಇದನ್ನು ಅನುಭವಿಸಿದರು. ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ವತಿಯಿಂದ ಮಾನಸ್ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಮಾನಸ್ ಅಂದ್ರೆ ಮೆಂಟಲ್ ಹೆಲ್ತ್ ನಾರ್ಮಲ್ಸಿ ಆಗ್ಯುಮೆಂಟೇಷನ್ ಸಿಸ್ಟಮ್. ಇದನ್ನು ಸಿಡ್ಯಾಕ್ ಬೆಂಗಳೂರು, ನಿಮ್ಹಾನ್ಸ್ ಬೆಂಗಳೂರು ಮತ್ತು ಎಎಫ್ಎಂಸಿ ಪುಣೆ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ತಂತ್ರಜ್ಞಾನದ ಮೂಲಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿತ ಮಾಹಿತಿ, ಸ್ವಯಂ ಆರೈಕೆ ಅಭ್ಯಾಸಗಳು ಮತ್ತು ಅಗತ್ಯ ಮಾರ್ಗದರ್ಶನವನ್ನು ಜನರಿಗೆ ಸುಲಭವಾಗಿ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ.
1: ನಮ್ಮ ಕೇಳುಗರಿಗೆ ಟೆಲಿಮನಸ್ ಬಗ್ಗೆ ಈಗಾಗಲೇ ಗೊತ್ತಿದೆ, ಯಾಕೆಂದ್ರೆ ಸಾಕಷ್ಟು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈ ಕುರಿತು ನಾವು ಹೇಳ್ತಾನೆ ಬಂದಿದ್ದೀವಿ. ಏನಾದರೂ ಮಾನಸಿಕ ಸಮಸ್ಯೆ ಇದ್ದರೆ ಟೆಲಿಮನಸ್ 144-16 ಕಾಲ್ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾನೆ ಬಂದಿದ್ದೀವಿ. ಆದ್ರೆ ಈಗ ನೀವು ಮಾತಾಡ್ತಿದ್ದೀರಾ ಮಾನಸ್ ಬಗ್ಗೆ, ಅಂದ್ರೆ ಬರೀ ಮಾನಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಈ ಟೆಲಿಮನಸ್ಗೂ ಮಾನಸ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಇದೆರಡು ಒಂದೇನಾ, ಹೇಗೆ?
0: ಮಾನಸ್ ಮುಖ್ಯವಾಗಿ 18-35 ವರ್ಷದ ವಯೋಮಾನದ ಜನರನ್ನು ಗುರಿಯಾಗಿಸಿಕೊಂಡಿದೆ. ಜೀವನದ ಈ ಹಂತದಲ್ಲಿ ಜನರಿಗೆ ಸುಲಭವಾಗಿ ತಲುಪಬಹುದಾದ ಮಾನಸಿಕ ಆರೋಗ್ಯದ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದು ಬಹಳ ಮುಖ್ಯ. ಮಾನಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು, ತಮ್ಮ ಸ್ಥಿತಿಯನ್ನು ಗಮನಿಸಿಕೊಳ್ಳಬಹುದು ಮತ್ತು ಸ್ವಯಂ ಅಭ್ಯಾಸಗಳನ್ನು ಮಾಡಬಹುದು. ಇದರ ಜೊತೆಗೆ ವಿಶ್ವಾಸಾರ್ಹ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸರಳವಾಗಿ ಮತ್ತು ಸುಲಭವಾಗಿ ಪಡೆಯಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು, ಮಾನಸ್ ಒಂದು ಸಹಾಯಕ ಡಿಜಿಟಲ್ ವೇದಿಕೆ. ಇದು ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ತಜ್ಞರ ಚಿಕಿತ್ಸೆಗೆ ಪರ್ಯಾಯವಲ್ಲ. ಯಾರಿಗಾದರೂ ಹೆಚ್ಚಿನ ಸಹಾಯದ ಅಗತ್ಯವಿದ್ದರೆ ಅವರು ಅರ್ಹರಾದ ಮಾನಸಿಕ ಆರೋಗ್ಯ ತಜ್ಞರನ್ನು ಅಥವಾ ಟೆಲಿಮಾನಸ್ ಸಂಪರ್ಕಿಸುವುದು ಬಹಳ ಮುಖ್ಯ.
1: ಕೇಳಿದ್ರಲ್ಲ ಕೇಳುಗರೆ, ಟೆಲಿಮಾನಸ್ ಕಾಲ್ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು. ಆದ್ರೆ ಈ ಮಾನಸ್ ಅನ್ನೋದು ಒಂದು ಆಪ್, ಇದನ್ನ ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ವಯಂ ನಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನ ನಾವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋ ಅಂತ ಇದೊಂದು ಆಪ್ ಅಂತ ಹೇಳ್ತಾ ಇದ್ರೆ ಸೈಂಟಿಸ್ಟ್ ಸರಿತಾ ಅವರು. ನೀವು ಹೇಳಿದ ಪ್ರಕಾರ ಮಾನಸ್ ವಯಸ್ಕರ ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಆಯ್ತು. ಹಾಗಾದ್ರೆ ಬೆಳವಣಿಗೆ ಕುಂಠಿತವಾದ ಮಕ್ಕಳಲ್ಲಿ ಅಥವಾ ಕಲಿಕೆಯಲ್ಲಿ ಕೆಲವು ತೊಂದರೆಗಳನ್ನ ಎದುರಿಸ್ತಾ ಇರೋಂಥ ಮಕ್ಕಳಿಗೆ ಏನಾದರೂ ತಂತ್ರಜ್ಞಾನ ಆಧಾರಿತ ಸಹಾಯವಿದೆಯಾ?
0: ಹೌದು, ಕೆಲವು ಮಕ್ಕಳಲ್ಲಿ ಬೌದ್ಧಿಕ ಅಸಾಮರ್ಥ್ಯ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮುಂತಾದ ಕಲಿಕಾ ತೊಂದರೆಗಳು, ಸಂವಹನದ ತೊಂದರೆಗಳು ಹಾಗೂ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರಬಹುದು. ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತದೆ. ಕೆಲವು ಮಕ್ಕಳಿಗೆ ಮಾತನಾಡಲು ಅಥವಾ ಸಂವಹನ ಮಾಡಲು ತೊಂದರೆ ಇರಬಹುದು, ಕೆಲವರಿಗೆ ಕಲಿಕೆಯಲ್ಲಿ ತೊಂದರೆ ಇರಬಹುದು, ಇನ್ನು ಕೆಲವರಿಗೆ ನಡವಳಿಕೆ, ಗಮನ, ಸಾಮಾಜಿಕ ಕೌಶಲ್ಯ ಅಥವಾ ಅರಿವಿನ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಹಾಯ ಬೇಕಾಗಬಹುದು. ಆದ್ದರಿಂದ ಇಂತಹ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತವಾದ ಬೆಂಬಲ ನೀಡುವುದು ಬಹಳ ಮುಖ್ಯ. ಇಲ್ಲಿಂದ ನಾವು ಮತ್ತೊಂದು ಪ್ರಮುಖ ಡಿಜಿಟಲ್ ಉಪಕ್ರಮವಾದ ಈ ಸಾಧ್ಯ ಬಗ್ಗೆ ಮಾತನಾಡಬಹುದು.
1: ಈ ಸಾಧ್ಯ ಅಂದ್ರೆ ಏನು ಸರಿತಾ ಅವರೇ? ಇದು ಇಂತಹ ಮಕ್ಕಳಿಗೆ ಹೇಗ್ ಸಹಾಯ ಮಾಡುತ್ತೆ?
0: ಈ ಸಾಧ್ಯ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಗವರ್ನಮೆಂಟ್ ಆಫ್ ಇಂಡಿಯಾ ಬೆಂಬಲಿತ, ಸಿಡ್ಯಾಕ್ ಬೆಂಗಳೂರು ಮತ್ತು ನಿಪೆಡ್ ಸಿಕಿಂದ್ರಾಬಾದ್ ಸಂಸ್ಥೆಗಳ ಸಹಯೋಗದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಮಕ್ಕಳಿಗೆ ಅಗತ್ಯವಿರುವ ಸ್ಕ್ರೀನಿಂಗ್, ರೋಗ ನಿರ್ಣಯ, ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಮಧ್ಯಸ್ಥಿಕೆ ಅಥವಾ ಇಂಟರ್ವೆನ್ಷನ್ಗೆ ಇದು ಸಹಾಯ ಮಾಡುತ್ತದೆ. ಈ ಸಾಧ್ಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ಬಹುಭಾಷಾ ಮತ್ತು ತಂತ್ರಜ್ಞಾನ ಆಧಾರಿತ ವೇದಿಕೆಯಾಗಿದೆ. ಮಗುವಿನ ಬೆಳವಣಿಗೆ, ಕಲಿಕೆ, ಸಂವಹನ ಮತ್ತು ಇತರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತವಾದ ಮಧ್ಯಸ್ಥಿಕೆಗಳನ್ನು ಯೋಜಿಸಲು ಇದು ತಜ್ಞರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಫಾರಸು ವ್ಯವಸ್ಥೆ ಹಾಗೂ ನೈಜ ಸಮಯದ ನಡವಳಿಕೆ ಮತ್ತು ಅರಿವಿನ ವಿಶ್ಲೇಷಣೆಯಂತಹ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಸೂಕ್ತ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸಲು ಸಹಾಯವಾಗುತ್ತದೆ. ಆದರೆ ಇಲ್ಲಿಯೂ ಒಂದು ವಿಷಯ ಮುಖ್ಯ, ತಂತ್ರಜ್ಞಾನವು ತಜ್ಞರನ್ನು ಬದಲಿಸುವುದಿಲ್ಲ.

0: ಇದು ವಿಶೇಷ ಶಿಕ್ಷಕರು, ಥೆರಪಿಸ್ಟ್ಗಳು, ಮನೋವಿಜ್ಞಾನಿಗಳು, ವೈದ್ಯರು, ಪೋಷಕರು ಮತ್ತು ಇತರ ಆರೈಕೆದಾರರಿಗೆ ಒಂದು ಸಹಾಯಕ ಸಾಧನವಾಗಿ ಕೆಲಸ ಮಾಡುತ್ತದೆ.
1: ವಿಶೇಷ ಶಾಲೆಗಳು ಅಥವಾ ತಜ್ಞರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಈ ಸಾಧ್ಯವನ್ನ ಹೇಗೆ ಬಳಸಬಹುದು ಅಂತೀರಾ?
0: ವಿಶೇಷ ಶಾಲೆಗಳು ಮತ್ತು ಸಂಬಂಧಪಟ್ಟ ತಜ್ಞರು esaadhya.in esaadhya.in ವೆಬ್ಸೈಟ್ ಮೂಲಕ ಈ ಸಾಧ್ಯ ವೇದಿಕೆಯನ್ನು ಬಳಸಬಹುದು. ಇದು ಮಗುವಿನ ಪ್ರೊಫೈಲ್ ಸಿದ್ಧಪಡಿಸುವುದು, ಸ್ಕ್ರೀನಿಂಗ್, ಮೌಲ್ಯಮಾಪನ, ಇಂಟರ್ವೆನ್ಷನ್ ಅಥವಾ ತರಬೇತಿ ಯೋಜನೆ ರೂಪಿಸುವುದು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸುವುದು ಮುಂತಾದ ಕೆಲಸಗಳಿಗೆ ಸಹಾಯ ಮಾಡುತ್ತದೆ. ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಒಟ್ಟುಗೂಡಿಸುವುದು ಇದರ ಪ್ರಮುಖ ಉದ್ದೇಶ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ಅವರ ಅಗತ್ಯಕ್ಕೆ ತಕ್ಕಂತಹ ವೈಯಕ್ತಿಕ ಬೆಂಬಲವನ್ನು ನೀಡಲು ಸಾಧ್ಯವಾಗುತ್ತದೆ.
1: ಕೇಳಿದ್ರಲ್ಲ, ಈ ಸಾಧ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋರು esaadhya.team@cdac.in ಗೆ ಇಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕೆಲವು ಮಕ್ಕಳಿಗೆ ಮಾತು ಬರಲ್ಲ, ತಮ್ಮ ಸಮಸ್ಯೆಗಳನ್ನ ಬಾಯ್ಬಿಟ್ಟು ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಮಕ್ಕಳಿಗೆ ಏನಾದರೂ ಸಹಾಯ ಇದೆಯಾ ತಂತ್ರಜ್ಞಾನದಿಂದ?
0: ಹೌದು, ಈ ನಿಟ್ಟಿನಲ್ಲಿ ನಾವು AAC ಆಗ್ಯುಮೆಂಟೇಟಿವ್ ಅಂಡ್ ಆಲ್ಟರ್ನೇಟಿವ್ ಕಮ್ಯುನಿಕೇಷನ್ ಅಂದರೆ ಪರ್ಯಾಯ ಮತ್ತು ಸಹಾಯಕ ಸಂವಹನಕ್ಕಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಪ್ರಸ್ತುತ ಸಾರ್ವಜನಿಕ ಬಳಕೆಗೆ ಬಿಡುಗಡೆ ಮಾಡುವ ಮೊದಲು ಪರೀಕ್ಷಿಸಲಾಗುತ್ತಿದೆ. ಮಾತನಾಡಲು ಸಾಧ್ಯವಾಗದಿರುವ ಮಕ್ಕಳಿಗೆ ಡಿಜಿಟಲ್ ಸಹಾಯಕ ಸಾಧನಗಳ ಮೂಲಕ ತಮ್ಮ ಅಗತ್ಯಗಳನ್ನು ವ್ಯಕ್ತಪಡಿಸಲು ಇದು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಅನುಕೂಲವಾಗುವಂತೆ ಎಲ್ಲಾ ನಿಗದಿತ ಭಾರತೀಯ ಭಾಷೆಗಳಲ್ಲಿ ಸಂವಹನಕ್ಕೆ ಬೆಂಬಲ ನೀಡುವುದು ಇದರ ಉದ್ದೇಶವಾಗಿದೆ. ಉದಾಹರಣೆಗೆ, ಒಂದು ಮಗು ನನಗೆ ನೀರು ಬೇಕು, ಹಸಿವಾಗಿದೆ, ಸಹಾಯ ಬೇಕು ಎಂದು ತನ್ನ ಅಗತ್ಯಗಳನ್ನು ವ್ಯಕ್ತಪಡಿಸಲು ಈ ರೀತಿಯ ಸಂವಹನ ವ್ಯವಸ್ಥೆಯನ್ನು ಬಳಸಬಹುದು.
1: ಒಟ್ಟಾರೆಯಾಗಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಡಾಕ್ಟರ್ ಸರಿತಾ ಅವರೇ, ಮಾನಸ್ ಮತ್ತು ಈ ಸಾಧ್ಯ ಎರಡು ಆರೋಗ್ಯ ಮತ್ತು ಉತ್ತಮ ಜೀವನಕ್ಕೆ ತಂತ್ರಜ್ಞಾನ ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ.
0: ಖಂಡಿತವಾಗಿಯೂ, ತಂತ್ರಜ್ಞಾನವು ಮಾನವೀಯ ಕಾಳಜಿಗೆ ಪರ್ಯಾಯವಲ್ಲ, ಬದಲಾಗಿ ಅದು ಜನರನ್ನು ಮಾಹಿತಿ, ತಜ್ಞರು ಮತ್ತು ಅಗತ್ಯವಿರುವ ಸಹಾಯ ವ್ಯವಸ್ಥೆಗಳೊಂದಿಗೆ ಸಂಪರ್ಕಿಸುವ ಒಂದು ಸೇತುವೆಯಾಗಿ ಕೆಲಸ ಮಾಡಬಹುದು. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ನಮಗೆ ಜಾಗೃತಿ, ಆರಂಭಿಕ ಹಂತದಲ್ಲಿಯೇ ಸಹಾಯ, ತಜ್ಞರ ಮಾರ್ಗದರ್ಶನ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಅರಿವು ಬಹಳ ಮುಖ್ಯ. ಅದೇ ರೀತಿ ನ್ಯೂರೋ ಅಭಿವೃದ್ಧಿಗೆ ಸಂಬಂಧಿಸಿದ ತೊಂದರೆಗಳನ್ನು ಹೊಂದಿರುವ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸಿ ಅವರ ಅಗತ್ಯಕ್ಕೆ ತಕ್ಕಂತೆ ಸೂಕ್ತವಾದ ತರಬೇತಿ ಮತ್ತು ಮಧ್ಯಸ್ಥಿಕೆ ನೀಡುವುದರಿಂದ ಅವರ ಬೆಳವಣಿಗೆ ಮತ್ತು ಜೀವನದ ಗುಣಮಟ್ಟದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಕೊನೆಯದಾಗಿ ಹೇಳುವುದಾದರೆ, ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಸುವುದರ ಮೂಲಕ ನಾವು ಆರೋಗ್ಯಕರ ಮತ್ತು ಎಲ್ಲರನ್ನು ಒಳಗೊಂಡ ಸಮಾಜದತ್ತ ಸಾಗಬಹುದು. ಇದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಎಂಬ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ, ತಮಗೆ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು.
1: ಕೇಳುಗರೆ, ಆರೋಗ್ಯಕರ ಮನಸ್ಸು ನಮ್ಮನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ಇಂತಹ ಆರೋಗ್ಯಕರ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳೇ ಒಟ್ಟಾಗಿ ಆರೋಗ್ಯಕರ ಮತ್ತು ಬಲಿಷ್ಠ ರಾಷ್ಟ್ರವನ್ನ ನಿರ್ಮಿಸಲು ಸಹಾಯ ಮಾಡೋದು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
0: ನಮಸ್ಕಾರ.
2: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ RC ಸರಿತಾ, ಸೈಂಟಿಸ್ಟ್ FC ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ

0: ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ್ ಅವೆಲ್ಲೂ ಸ್ಟುಡಿಯೋ ಕ್ಲಾಕ್ ಅಲ್ಲಿ ಸಮಯ ಆಯ್ತು 8:45:57. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಎಸ್, ಇವತ್ತಿನ ಸ್ಪೆಷಲ್ ಏನು ಮಾತಾಡೋಣ, ಹಾಡುಗಳನ್ನ ಕೂಡ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾಯೋಜಿತ ಗೀತೆಯನ್ನ ಕೇಳೋಣ. ಪ್ರಾಯೋಜಿತ ಗೀತೆ ರುದ್ರಾಭಿಷೇಕಂ.
2: ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಪ್ರಿಯಾಂಕಾ ತಿಮ್ಮೇಶ್. September 25 ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು. ನಿಮಗೆ ತುಂಬಾ ಇಷ್ಟ ಆಗತ್ತೆ, ಸಾಂಗ್ಸ್ ನ ನೀವು ಕೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹಲೋ ಕರ್ನಾಟಕ, ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾಡು ಕೇಳುವಂತಹ ಸಮಯ ನಿಮಗಾಗಿ ಮೂಡಿ ಬರ್ತಾ ಇದೆ. ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಹೊಸ ಹಾಡುಗಳನ್ನು ಕೇಳ್ತಾ ಸಾಗ್ತಾ ಇದ್ವಿ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಬಗೀರಾ ಚಿತ್ರದ ಗೀತೆ, ರಿತೇಶ್ ಜಿ ರಾವ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಕವಿತೆ ಕವಿತೆ ಅನ್ನೋಂಥ ಹಾಡು, ಯುವ ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದ್ದಂತಹ ಗೀತೆ ಕೇಳಿದ್ರಿ. ಈ ಒಂದು ಸುಂದರ ಗೀತೆಯೊಂದಿಗೆ ಈ ಹೊತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಹಾಗೆ ಹೋಯಿತು, 8:57:57. ಒಂಬತ್ತು ಗಂಟೆಗೆ ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಕ್ಲಾಕಲ್ಲಿ ಸಮಯ ಆಯಿತು 9:04. ಇದು ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ ಸಖತ್ ಸಾಂಗು ಕಾರ್ಯಕ್ರಮ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಆಫೀಸಿಗೆ ಹೊರಟಿದ್ದೀವಿ, ಸ್ಕೂಲ್ಗೆ ಹೊರಟಿದ್ದೀವಿ, ಇನ್ನೂ ಕೆಲಸಗಳಿಗೆ ಹೊರಟಿದ್ದೀವಿ, ಟೆನ್ಷನ್ ಆಗ್ತಾ ಇದೆ, ಟ್ರಾಫಿಕ್ಕಲ್ಲಿದ್ದೀವಿ ಅನ್ನೋರೆಲ್ಲರೂ ಕೂಡ ಸ್ವಲ್ಪ ನಿಮ್ಮ ಟೆನ್ಷನ್ ಎಲ್ಲ ಸೈಡಲ್ಲಿಟ್ಟು ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ರಿಲ್ಯಾಕ್ಸ್ ಮಾಡುವಂತಹ ಸಮಯ ಇದು ಸಖತ್ ಸಾಂಗು. ನೀವು ಕೂಡ ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ರಿಕ್ವೆಸ್ಟ್ ಮಾಡಬಹುದು. ಈ ಹೊತ್ತಲ್ಲಿ ಯಾವ ಹಾಡನ್ನ ಕೇಳಬೇಕು ಅನ್ನಿಸ್ತಾ ಇದೆ, ಯಾವ ಹಾಡು ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದನ್ನು ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ.

9480901013948009010013ಗೆ ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮಗೆ ಸಂದೇಶ ಬಂದು ತಲುಪಲಿ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ, ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯಂ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಖತ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದೀವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಮುತ್ತಿನ ಹಾರ ಚಿತ್ರದ ಮಡಿಕೇರಿ ಸಿಪ್ಪಾಯಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿದ್ದಂತಹ ಗೀತೆ, ನಂತರ ನೀವು ಕೇಳಿದ್ರಿ ಸೂಪರ್ ಸ್ಟಾರ್ ಚಿತ್ರದ ತಗೊಳ್ಳಿ ತಗೊಳ್ಳಿ ಅಂತ ಹಾಡಿದ್ದು ಶಂಕರ್ ಮಹಾದೇವನ್, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಹಾಗೆ ಇವತ್ತು ಸೆಪ್ಟೆಂಬರ್ 24ನೇ ತಾರೀಕು, ಏನಪ್ಪಾ ಇವತ್ತಿನ ದಿನ ವಿಶೇಷ ಅಂತ ನೋಡೋದಾದರೆ ಇವತ್ತು NSS ಡೇ, ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೌದು, ಸೊ ಈ ಯೋಜನೆಯನ್ನು 1969 ತಾರೀಕು ಸೆಪ್ಟೆಂಬರ್ 24ರಂದು ಅಧಿಕೃತವಾಗಿ ಪ್ರಾರಂಭ ಮಾಡಲಾಗುತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 24ನೇ ತಾರೀಕಿನಂದು ರಾಷ್ಟ್ರೀಯ ಸೇವಾ ಯೋಜನೆ ದಿನ ಅಥವಾ NSS ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೀವು ಯಾರೆಲ್ಲ ಕಾಲೇಜ್ ಡೇಸಲ್ಲಿ NSS ಇದ್ರಿ, NSS ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ರಿ, ಆ ನೆನಪೇನಾದರೂ ಆಗ್ತಾ ಇದ್ರೆ ನಮಗೆ ಸಂದೇಶವನ್ನು ಕಳಿಸಿ 9408090103 9480913ಗೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್ ಇದು ನಿಮ್ಮದ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ದೇಶದ ಎರಡು ಗೀತೆಗಳನ್ನ ಕೇಳಿದ್ರಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಸಲಗ ಚಿತ್ರದ ಮಳೆಯೇ ಮಳೆಯ ಸಂಜಿತ್ ಹೆಗಡೆ, ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವೆತ್ತು. ನಂತರ ನೀವು ಕೇಳಿದ್ರಿ ಕಿಸ್ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಆರ್ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ದಿನ ವಿಶೇಷದ ಬಗ್ಗೆ. ಇವತ್ತಿನ ಸಖತ್ ಸಂಘ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನಿಯವರ ಸಂದೇಶವನ್ನು ಕಳಿಸಿ, ನಾನು 1983 99 NSSನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಕಲಬುರಗಿಯ ವಿವಿಧ ಬಡಾವಣೆಗಳು, ರಸ್ತೆಗಳು ಹಾಗೂ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯ ಇನ್ನೂ ಕೂಡ ಹಾಗೆ ನೆನಪಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ NSS ಅಧಿಕಾರಿಗಳು ಕೊಟ್ಟಂತಹ ಪ್ರಮಾಣ ಪತ್ರ ನನ್ನ ಜೊತೆಗೇ ಇದೆ ಅಂತ ಹೇಳಿದ್ದಾರೆ. ಹಾಗೆ ಆಗಿನ ಸೇವಾ ಕಾರ್ಯಗಳು ಎಲ್ಲರಲ್ಲೂ ಕೂಡ ಬರಬೇಕು ಅನ್ನೋದು ಅವರ ಸಂದೇಶ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ ಧರ್ಮಣ್ಣಾದನಿಯವರೇ. ಹೌದು, NSS ನ ಗುರಿಯೇ, ಮೂಲ ಮಂತ್ರವೇ ಸೇವೆ. ಇನ್ನು ಸಂದೇಶವನ್ನು ಕಳಿಸಿದವರು ಯಾರ್ಯಾರು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಸಿಕ್ಕಾಪಟ್ಟೆ ಮೆಸೇಜ್ಗಳು ನಮ್ಮನ್ನು ಬಂದು ತಲುಪಿದೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. HV ಜಯರಾಮ್, ಪ್ರಶಾಂತಿ ಜಯರಾಮ್ ರಾಜಾಜಿ ನಗರದಿಂದ. ನಂತರದ ಸಂದೇಶ ಬಂದಿರೋದು ಪ್ರಸಾದ್ ಕೆಸರುಮಡು ತುಮಕೂರಿನಿಂದ. ಸಂದೇಶವನ್ನು ಕಳಿಸಿ ಸಾಂಗಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ. ಮಂಡಿಕಲ್ ಕೃಪಾ ಉಮೇಶ್ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಹಾಗೆ ಸತೀಶ್ ಉಡುಪಿಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ರೈನ್ಬೋ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್ ನಿಮಗೂ ಕೂಡ. ಹಾಗೆ ನಂತರದ ಸಂದೇಶ ಬಂದಿರೋದು ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ ಅವರ ಸಂದೇಶ. ಪುಟ್ಟರಾಜು MP MG ದಿಬ್ಬಾ ಹೊಸದರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನಂತರದ ಮೆಸೇಜ್ ಕಳಿಸಿರೋದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ್ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು. NG ಬಸವರಾಜನ ಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದರೆ, ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರದಿಂದ, ಹಾಗೆ HV ಯೋಗ ನರಸಿಂಹನ್ ಬೆಂಗಳೂರಿನಿಂದ. ಇನ್ನೂ ಹಲವು ಸಂದೇಶಗಳು ಬಾಕಿ ಇದೆ, ಅದರ ನಾ ಕೂಡ ಓದ್ತೀನಿ. ಸದ್ಯಕ್ಕೆ ಒಂದು ಸಣ್ಣ ಬ್ರೇಕ್. 9:30 ಸರಿಯಾಗಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸನ್ನು ಕೇಳ್ತಾ ಇರಿ ದೆಹಲಿ ಕೇಂದ್ರದಿಂದ. ಅದಾದ ಮೇಲೆ ಮತ್ತೆ ಸಖತ್ ಸಾಂಗು ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸಮಯ ಆಗೋಯ್ತು 9:49:19. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಲಯನ್ ಜಗಪತಿ ರಾವ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ರಥಸಪ್ತಮಿ ಚಿತ್ರದ ಗೀತೆ ಶಿಲೆಗಳು ಸಂಗೀತವ ಹಾಡಿದೆ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು. ಈ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದರೆ ನಮ್ಮನ್ನು ಹಲವಾರು ಸಂದೇಶಗಳು ಬಂದು ತಲುಪ್ತಾ ಇದೆ. ನಂಬರ್ ಏನಿಗೆ 5116 ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಹೆಸರನ್ನು ಕೂಡ ಸೇರಿಸಿ ಕಳಿಸಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ದಯವಿಟ್ಟು ನೆಕ್ಸ್ಟ್ ಟೈಮ್ ಹೆಸರನ್ನು ಮರಿಬೇಡಿ. ಹಾಗೆ ಎನ್ ಆರ್ ಪುರ ಇಂದ ಬಲಿರಾಮ್ ವೆಂಕಟೇಶ್ ತರುಣ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸಾಂಗ್ಲಿ ಜಿಲ್ಲೆ ಜತ್ತಾಯಿಂದ ಅಲ್ತಾಫ್ ಹುಸರೆ, ಸೈಫುಲ್ಲಾ ಸಬಾಹತ್, ಕಿರತ್ ಹುಸರೆ ಹಾಗೆ ರೆಹನ್ ಶೇಖ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನೂ ಸಂದೇಶ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮಾಪನ್ನಗ ಅನಂತಕುಮಾರ್ ಅವರ ಸಂದೇಶ. ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾ ನಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಚಿತಾನಂದ ಟಿವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿದ್ರೆ, ನಂತರದ ಸಂದೇಶವನ್ನು ಕಳಿಸಿರೋದು ರಾಮದುರ್ಗದಿಂದ ದೀಪ್ತಿ ಸುರೇಶ್ ಕೆರೂರ್ ಅವರು. ಹಾಗೆ ನಂತರದ ಮೆಸೇಜ್ ಕಳಿಸಿರೋದು ಜಯಲಕ್ಷ್ಮಿ ಹಿರೇಮಠ್, ಭಾಗ್ಯಶ್ರೀ ಹಿರೇಮಠ್ ಹಾಗೆ ಮಲ್ಲಿಕಾರ್ಜುನ್ ಹಿರೇಮಠ್ ಅವರು. ಇನ್ನು ತುಂಬ ಸಂದೇಶಗಳು ಕೂಡ ಬಾಕಿ ಇದೆ. ಸದ್ಯಕ್ಕೆ ನಿಮ್ಮ ದೇಶದ ಎರಡು ಹಾಡುಗಳನ್ನು ಕೇಳಿ ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು ಮ್ಯೂಸಿಕಲಿ.

ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಗಳಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಆಗಲಿಲ್ಲ, ಸಮಯದ ಅಭಾವ ಇದ್ದುದರಿಂದ ಕೆಲವೊಂದು ಹಾಡುಗಳು ಆಗಲಿಲ್ಲ, ಕೆಲವೊಂದು ಸಂದೇಶಗಳನ್ನ ಕೂಡ ಓದಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ನಾಳೆ ಮತ್ತೆ 9 ಗಂಟೆಗೆ ಸರಿಯಾಗಿ ಮತ್ತೆ ಕೇಳಬಹುದು ಸಖತ್ ಸಾಂಗು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕವನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಬಗ್ಗೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499, ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಸಮಯ ಆಯ್ತು 10:03:56. ನೀವು ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇದು ಸಿನಿಚಿಟ್ಟೆ ಸಮಯ, ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ. ಸಿನಿಚಿಟ್ಟೆಯಲ್ಲಿ ಗುರುವಾರದ ಸಿನಿಚಿಟ್ಟೆಯಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಕನ್ನಡದ ಖ್ಯಾತ ಚಿತ್ರ ಸಾಹಿತಿ ಬಗ್ಗೆ. ಹೌದು, ಯಾರಿರಬಹುದು ಇವತ್ತಿನ ಚಿತ್ರ ಸಾಹಿತಿ ಅತಿಥಿ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ರೆ, ಅವರೇ ಬರೆದಿರುವಂತಹ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವೇ ಗೆಸ್ ಮಾಡಿ ಯಾರಿರಬಹುದು ಇವತ್ತಿನ ಸಿನಿಚಿಟ್ಟೆಯ ಅತಿಥಿ ಅನ್ನೋದನ್ನು. ಎಸ್, ನೀವು ಕೂಡ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಬಹುದು. ಸಂದೇಶವನ್ನು ಕಳಿಸುವಂತಹ ನಂಬರ್ 9480901013 9489091013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಕೇಳ್ತಾ ಇದರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸಿನಿಚಿಟ್ಟೆಯಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಮುಂಗಾರು ಮಳೆ ಚಿತ್ರದ ಒಂದು ಹಾಡನ್ನು ಕೇಳಿದ್ರಿ. ನಾನೊಂದು ಪ್ರಶ್ನೆನ ಕೇಳಿದ್ದೆ, ಈ ಹಾಡನ್ನು ಬರೆದವ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ ಅಂತ. ಸೊ ಕೆಲವರು ಕನ್ಫ್ಯೂಸ್ ಆಗಿ ಮನೋಮೂರ್ತಿ ಅಂತ ಹೇಳಿ ಸಂದೇಶವನ್ನು ಕೇಳಿಸಿದ್ರ. ಬಟ್ ಮನೋಮೂರ್ತಿ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದರು, ಬಟ್ ಸಾಹಿತ್ಯ ಬರೆದವರು ಬೇರೆಯೇ. ತುಂಬ ಸಂದೇಶಗಳು ಬಂದು ತಲುಪಿದೆ. ಸದ್ಯಕ್ಕೆ ನೀವು ಕೇಳಿದಂತಹ ಹಾಡಾಗಿತ್ತು ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಯಾಕೋ ಎಂದು ಸೋನು ನಿಗಮ್ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು. ಈ ಸಂದೇಶವನ್ನು ಕಳಿಸಿದವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದರೆ, ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿನಗರದಿಂದ. ರಾಜ್ಕುಮಾರ್ ಕಾದ್ರಕಿ KHV ಕಾಲೋನಿ ಹರಿಹರ ಎಂದ ಸರಿಯಾದ ಸಂದೇಶವನ್ನು ಕಳಿಸಿದರೆ. ಅರ್ಪಿತಾ ಬೆಂಗಳೂರಿನಿಂದ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮೇರಿ ಜೋನ್ಸ್ ಕೊಡತಿಯಿಂದ. ನಂತರದ ಸಂದೇಶ ಈ ಹರಿಹರನ್ ವಿಜ್ಞಾನ ನಗರದಿಂದ. ಸ್ವಲ್ಪ ಕನ್ಫ್ಯೂಷನಲ್ಲಿ ಸಂದೇಶವನ್ನು ಕಳಿಸಿರೋದು ಸ್ವಾಮಿ ಯಲಹಂಕ ಬೆಂಗಳೂರಿನಿಂದ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾಗಿದ್ದೆ. ಇನ್ನು ಗೆಸ್ಟ್ ಮಾಡಿದ್ದಾರೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ. ನಿಮ್ಮ ಗೆಸ್ಟ್ ಕೂಡ ಸರಿಯಾಗಿದೆ. ಶರತ್ ಪದ್ಮಜಾ ಶರತ್ ಭಿಡೆ ಹಂಪಿ ನಗರ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರತಿಮಾ ಸಾನ್ವಿ ಹೊಸನಗರ, ನಿಮ್ಮ ಉತ್ತರ ತಪ್ಪಾಗಿದೆ. ತೊಂದರೆ ಇಲ್ಲ, ನಿಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳ್ತಾ. ಸೊ ಯಾರಪ್ಪ ಇವತ್ತಿನ ಸಿನಿಚಿಟಿಯ ಅತಿಥಿ ಅಂತ ಹೇಳಿದ್ರೆ, ಇಂತಹ ಸುಮಧುರವಾದಂತಹ ಮೆಲೋಡಿಯಸ್ ಸಾಂಗ್ನ ಬರೆಯೋದು ಕನ್ನಡದಲ್ಲಿ ಅಂತ ಹೇಳಿದ್ರೆ ಅದು ನನ್ನ ಅದರ್ ದ್ಯಾನ್ ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಸಿನಿಚಿಟಿ ಕಾರ್ಯಕ್ರಮದಲ್ಲಿ. ಜಯಂತ್ ಕಾಯ್ಕಿಣಿ ಅಂದ ತಕ್ಷಣ ನಮ್ಮ ಕಿವಿಲಿ ಒಂದು ಮೆಲೋಡಿಯಸ್ ಸಾಂಗ್ಸ್ಗಳು ಕೇಳೋಕೆ ಸ್ಟಾರ್ಟ್ ಆಗಿದೆ. ಕನ್ನಡದಲ್ಲಿ ಎಷ್ಟೋ ಮೆಲೋಡಿಯಸ್ ಸಾಂಗನ್ನು ಕೊಟ್ಟಂತಹ ಕೀರ್ತಿ ಜಯಂತ್ ಕಾಯ್ಕಿಣಿ ಅವರಿಗೆ ಸಲ್ಲತ್ತೆ. ಸೊ ಇವತ್ತಿನ ನಮ್ಮ ಸಿನಿಚಿಟಿ ಕಾರ್ಯಕ್ರಮದಲ್ಲಿ ನಾವು ಜಯಂತ್ ಕಾಯ್ಕಿಣಿ ಅವರ ಬಗ್ಗೆ ಮಾತಾಡ್ತಾ ಸಾಗೋಣ. ಸ್ನೇಹಿತರೆ, ಜಯಂತ್ ಕಾಯ್ಕಿಣಿ ಅವರ ಬಾಲ್ಯ ಶುರುವಾಗುತ್ತೆ ಉತ್ತರ ಕನ್ನಡ ಪವಿತ್ರ ಕ್ಷೇತ್ರ ಗೋಕರ್ಣದಲ್ಲಿ. ಗೋಕರ್ಣದಲ್ಲಿ ಹುಟ್ಟುತ್ತಾರೆ ಜಯಂತ್ ಕಾಯ್ಕಿಣಿಯವರು. ತಂದೆ ಗೌರೀಶ್ ಕಾಯ್ಕಿಣಿಯವರು ಹಿರಿಯ ವಿದ್ವಾಂಸರು ಹಾಗೆ ಚಿಂತಕರು, ಕಾದಂಬರಿಕಾರರು. ತಾಯಿ ಶಾಂತಾ ಕಾಯ್ಕಿಣಿಯವರು ಸಮಾಜ ಸೇವಕರು ಹಾಗೂ ಶಿಕ್ಷಕಿಯಾಗಿರ್ತಾರೆ. ಮನೆಯಿಂದಲೇ ಅವರಿಗೆ ಈ ಅಕ್ಷರಗಳ ಪ್ರೀತಿ ಅನ್ನೋದು ಪ್ರಾರಂಭ ಆಗುತ್ತೆ. ಒಂದು ರೀತಿ ಮನೆಯೇ ಅವರ ಅಕ್ಷರಗಳ ಗೋದಾಮಾಗಿರುತ್ತೆ. ಪುಸ್ತಕಗಳನ್ನೇ ಹಾಸಿ ಹೊದ್ದು ಬೆಳೆದಿರ್ತಾರೆ ಜಯಂತ್ ಕಾಯ್ಕಿಣಿಯವರು. ಒಂದು ಅಚ್ಚರಿ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಜಯಂತ್ ಕಾಯ್ಕಿಣಿಯವರು ಸಾಹಿತ್ಯವನ್ನು ಪ್ರಮುಖ ಒಂದು ಮೇನ್ ಸಬ್ಜೆಕ್ಟ್ ಆಗಿ ಓದಿರೋದಿಲ್ಲ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು MSc ಬಯೋಕೆಮಿಸ್ಟ್ರಿಯನ್ನು ಓದ್ತಾರೆ. ಸೂಕ್ಷ್ಮ ಜೀವಿಗಳ ಲ್ಯಾಬ್ನಲ್ಲಿ ಕುಳಿತದಂತಹ ಜಯಂತ್ ಕಾಯ್ಕಿಣಿಯವರಿಗೆ ಸಾಹಿತ್ಯದ ಪ್ರೀತಿ ಜೊತೆಗೆ ಪ್ರಾರಂಭ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ಸಿನಿಚಿಟಿ ಕಾರ್ಯಕ್ರಮದಲ್ಲಿ. ಮಾತುಕತೆ ಮುಂದುವರಿಯುತ್ತೆ. ನಿಮಗೆ ಜಯಂತ್ ಕಾಯ್ಕಿಣಿಯವರು ಬರೆದಿರುವಂತಹ ಯಾವ ಹಾಡು ಯಾವಾಗಲೂ ಕೇಳಬೇಕನ್ಸುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ 9480901010948090131 ಸದ್ಯಕ್ಕೆ ಜಯಂತ್ ಕಾಯ್ಕಿಣಿಯವರೇ ಬರೆದಿರುವಂತಹ ಎರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್ ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಮ್ಯೂಸಿಕಲಿ ಯಾರ್ಸ್.

ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತಿನ ಸಂಚಿಟೆ ಕಾರ್ಯಕ್ರಮದಲ್ಲಿ ಅವರೇ ಬರೆದಿದ್ದಂತಹ ಎರಡು ಗೀತೆಗಳನ್ನ ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡು ಮಿಲನ ಚಿತ್ರದ ಗೀತೆ ನಿನ್ನಿಂದಲೇ ಅಂತ ಹಾಡಿದ್ದು ಸೋನು ನಿಗಮ್ ಅವರು, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನಮೂರ್ತಿಯವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಗಾಳಿಪಟ ಚಿತ್ರದ ಗೀತೆ, ಕುನಾಲ್ ಗಾಂಜವಾಲ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಎಸ್, ನಾವು ಜಯಂತ್ ಕಾಯ್ಕಿಣಿ ಅವರ ಎಜುಕೇಷನ್ ಬಗ್ಗೆ ಮಾತಾಡ್ತಾಯಿದ್ವಿ, ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ. ಬಯೋಕೆಮಿಸ್ಟ್ ಆಗಿ ಬಯೋಕೆಮಿಸ್ಟ್ರಿನ ಓದ್ತಾ ಇರ್ತಾರೆ. ಆಮೇಲೆ ಅದೇ ಸಂದರ್ಭದಲ್ಲಿ ರಂಗದಿಂದ ಒಂದಿಷ್ಟು ದೂರ ಅನ್ನೋ ಒಂದು ಕವನ ಸಂಕಲನವನ್ನು ಬರೀತಾರೆ ಜಯಂತ್ ಕಾಯ್ಕಿಣಿ ಅವರು. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. 19ನೇ ವರ್ಷದಲ್ಲಿ ಜಯಂತ್ ಕಾಯ್ಕಿಣಿ ಅವರು 19 ವರ್ಷದವರಿದ್ದಾಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. ಅದಾದಮೇಲೆ ಎಮ್ ಎಸ್ ಸಿಯನ್ನು ಮುಗಿಸಿದ ಮೇಲೆ ಜಯಂತ್ ಕಾಯ್ಕಿಣಿಯವರು ಕೆಲಸವನ್ನು ಹುಡುಕೊಂಡು ಮಹಾನಗರಿ ಮುಂಬೈಗೆ ಹೋಗ್ತಾರೆ. ಆಲ್ಮೋಸ್ಟ್ 2 ದಶಕಗಳ ಕಾಲ ಬಯೋಕೆಮಿಸ್ಟ್ ಆಗಿ ಮುಂಬೈಯಲ್ಲಿ ಕೆಲಸವನ್ನು ಮಾಡ್ತಾರೆ. ನಂತರ ಹೇಗೆ ಕನ್ನಡಕ್ಕೆ ಬಂದರು, ಯಾವುದಾಗಿತ್ತು ಅವರ ಮೊದಲ ಕನ್ನಡ ಹಾಡು ಅನ್ನೋದನ್ನು ಮಾತಾಡೋಣ. ನಿಮಗೆ ಗೊತ್ತಿದ್ರೆ ಜಯಂತ್ ಕಾಯ್ಕಿಣಿಯವರು ಬರೆದಂತಹ ಮೊದಲ ಹಾಡು ಯಾವುದು ಕನ್ನಡ ಇಂಡಸ್ಟ್ರೀಲಿ, ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಅನ್ನೋದು ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ 9480901013 9 0 9 0 1 0 1 3 9 0 9 0 1 0 1 3

ಸಮಯ ಆಗ್ತಾ ಇದೆ 10:30 10:30ಕ್ಕೆ ಸರಿಯಾಗಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಅನ್ನ ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 10:35ಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸಿನಿಚಿಟ್ಟೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. 10:35ಕ್ಕೆ ಕೇಳ್ತಾನೆ ಇರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಗುಡ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಈಗ ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ ಆವೇದನ್ ಡಾಟ್ ಪ್ರಸಾರ ಭಾರತಿ ಡಾಟ್ ಒಆರ್ಜಿನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5ರ ಒಳಗೆ ಅರ್ಜಿ ಸಲ್ಲಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ. ಸಿನಿಚಿಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯಿತು 10:39:10. ಸೊ ಬ್ರೇಕಿಂದ ಮುಂಚೆ ನಾನು ಒಂದು ಪ್ರಶ್ನೆನ ಕೇಳಿದ್ದೆ, ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಮೊದಲ ಹಾಡು ಯಾವುದಿರಬಹುದು ಅಂತ. ನಿಮಗೇನಾದರೂ ಗೊತ್ತಿದ್ರೆ ಸಂದೇಶವನ್ನು ಕಳಿಸಿ ಅಂತ ಹೇಳಿ. ತುಂಬ ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ನೇತ್ರಾ ಕೆಂಗೇರಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್, ರೋಷನ್, ಶೋಭರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ, ಹಾಗೆ ಮೆರಿಜೋನ್ಸ್ ಕೊಡತಿ ಗೇಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದರೆ, ರಾಜ್ಕುಮಾರ್ ಕಾದ್ರಿಕಿ KHB ಕಾಲೋನಿ ಹರಿಹರ ಇಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶವನ್ನು ಕಳಿಸಿರೋದು ಚಿದಾನಂದ TV ಸರ್ಕಲ್ ಇಂದ. ಸಂದೇಶವನ್ನು ಕಳಿಸಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಸ್. ಹೌದು, ನೀವೆಲ್ಲ ಕಳಿಸಿರುವಂತಹ ಸಂದೇಶದ ತರಾನೇ ಜಯಂತ್ ಕಾಯ್ಕಿಣಿಯವರು ಮೊದಲು ಹಾಡು ಬರೆದಿದ್ದು ಎಸ್ ನಾಗಾಭರಣ ಅವರ ನಿರ್ದೇಶನದ ಚಿಗುರಿದ ಕನಸು ಸಿನಿಮಾಗೋಸ್ಕರ. ಆಹಾ, ಏನಿದೇನಿದು ಅನ್ನುವಂಥ ಹಾಡನ್ನು ಬರೀತಾರೆ, ಅದರ ಮೂಲಕ ಕನ್ನಡ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಆಮೇಲೆ ಆಗಿದ್ದಲ್ಲ ಇತಿಹಾಸ ಅಂತ

ಜಯಂತ್ ಕಾಯ್ಕಿಣಿಯವರ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಜಯಂತ್ ಕಾಯ್ಕಿಣಿಯವರೇ ಬರೆದಿರುವಂತಹ ಹಾಡುಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲು, ಮ್ಯೂಸಿಕಲಿ ಯಾರ್ಸ್.

ಪರಮಾತ್ಮ ಚಿತ್ರದ ಒಂದು ಮೆಲೋಡಿಯಸ್ ಹಾಡನ್ನ ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಗಿಣಿ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಸಮಯ ಆಗೋಯ್ತು. 10:54:24 ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗುವಂಥ ಸಮಯ ಆಗಿ ಹೋಯಿತು. ಸಿನಿಜಿಟನ ಕೂಡ ಮುಗಿಸುವಂತಹ ಸಮಯ ಆಗೋಯ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಮ್ಯೂಸಿಕಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆ.

0: ಕೈಗೊಂಡು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಿ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:02. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನಿಮ್ಮಿಷ್ಟದ ಹಾಡನ್ನು ಕೇಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮಗೆ ವಾಟ್ಸಪ್ ಸಂದೇಶವನ್ನು ಕಳುಹಿಸಿ 9480901013 ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಸಂದೇಶಗಳು ನಿಮ್ಮಿಷ್ಟದ ಹಾಡಿನ ಹೆಸರಿನೊಂದಿಗೆ ಬಂದು ತಲುಪಲಿ. ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ನೀವೇ ಕೇಳಿದಂತಹ ಗೀತೆ ತೀಸರಿ ಕಸಂ ಚಿತ್ರದ ಹಾಡು, ಮುಖೇಶ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಚಲತೆ ಚಲತೆ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ ಸುಲಕ್ಷಣಾ ಪಂಡಿತ್ ಹಾಗೂ ಬಪ್ಪಿ ಲಹರಿ ಅವರ ಧ್ವನಿಯಲ್ಲಿ, ಅಮಿತ್ ಖನ್ನಾ ಅವರ ಸಾಹಿತ್ಯ ಹಾಗೂ ಬಪ್ಪಿ ಲಹರಿಯವರ ಸಂಗೀತ.

ಈ ಹಾಡನ್ನು ಕೇಳುವ ಮೂಲಕ ಕಾರ್ಯಕ್ರಮದ ಎರಡನೆಯ ಸುಮಧುರ ಹಾಡನ್ನು ಕೇಳಿದ್ದೀರಿ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡುವಂತಹ ಸಮಯ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶವನ್ನು ಕಳುಹಿಸಿ ಅವರ ಇಷ್ಟದ ಹಾಡನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರಮಣಿ ವರ್ಮ ಹಾಗೂ ನೋಕೇಲಾಲ್ ವರ್ಮ ಅವರು. ರಘುನಾರಾಯಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ. ಹಾಗೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಸುಧಾ ಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಮುಂದಿನ ಸಂದೇಶ ಬಂದಿದೆ. ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯನ್ನು ಸಂದೇಶವನ್ನು ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ಆರ್ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ನಮ್ಮ ನೆಚ್ಚಿನ ಕೇಳುಗರಾದ ಯಾರಿದು ಹೆಸರನ್ನೇ ಕಳಿಸಿಲ್ಲ, ನಿಮ್ಮ ಹೆಸರನ್ನು ದಯಮಾಡಿ ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಕಳಿಸಿ. ನಂಬರ್ ಎಂಡಿಂಗ್ ವಿತ್ 2574. ಹಾಗೆಯೇ ಇವ್ರ ಹೆಸರು ಕಳಿಸಿದ್ದಾರೆ, ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಚ್ಚಮ್ಮ, ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರು ಮೇರಾ ನಾಮ್ ಜೋಕರ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು ಸಂದೇಶವನ್ನು ಕಳಿಸಿರೋದು? ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಮೇರೆ ಸಪನೋ ಕಿರಾಣಿಕವು ಆಯೋಗಿತು ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಕಾತರಕಿ ಅವರು KHP ಕಾಲೋನಿ ಹರಿಹರದಿಂದ ಸಂದೇಶವನ್ನು ಕಳುಹಿಸಿ. ಇನ್ನಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಹಾಗೆಯೇ ನೀವಿಷ್ಟಪಟ್ಟಂತಹ ಹಾಡುಗಳು ಸಹ ಪ್ಲೇಲಿಸ್ಟ್ನಲ್ಲಿ ನಿಮಗೋಸ್ಕರ ಪ್ರಸಾರ ಆಗೋದಕ್ಕೆ ಕಾಯ್ತಾ ಇದೆ.

ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಮೇರೆ ಹಮ್ದಮ್ ಮೇರೆ ದೋಸ್ತ್ ಚಿತ್ರದ ಹಾಡು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಇರುವಂತಹ ಹಾಡು ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು, ನಿಮಗೋಸ್ಕರ ಮುಡಿ ಬರ್ತಾ ಇರುವಂತಹ ಕಾರ್ಯಕ್ರಮ, ಆಪ್ ಕಿ ಪಸಂದ್ ಕಾರ್ಯಕ್ರಮ.

ದಾಗ್ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಹಾಗೂ ಶಾಹೀರ್ ಅವರ ಸಾಹಿತ್ಯವಿದ್ದಂತಹ ಹಾಡು. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಮತ್ತಷ್ಟು ಮಗದಷ್ಟು ಸುಮಧುರ ಗೀತೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

0: Idu Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೆಹಬೂಬ್ ಕಿ ಮೆಹಂದಿ ಚಿತ್ರದ ಹಾಡು, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಮಧುಸೂದನ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ. ಹಾಗೆ ಸದಾಶಿವ ಹುಲಗೂರು ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಹಾಡಿಗೋಸ್ಕರ ಕೇಳ್ಕೊತಾ ಇದ್ದಾರೆ. ಹಾಗೆ ರಾಜಾ ಹಿಂದೂಸ್ತಾನಿ ಚಿತ್ರದ ಹಾಡು ಬೇಕು ಅಂತ ಹೇಳ್ತಾ ಇರೋದು ಸಿಂದಗಿ ತಾಲೂಕಿನ ಕುರುಬತ್ತ ಹಳ್ಳಿಯಿಂದ ಬತ್ತಯ್ಯ ಹಿರೇಮಠ್ ಜಯಲಕ್ಷ್ಮಿ ಮಲ್ಲಿಕಾರ್ಜುನ ಭಾಗ್ಯಶ್ರೀ ಹಿರೇಮಠರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಶುಭೋದಯ, ಎಲ್ಲ ಹಾಡುಗಳು ಚೆನ್ನಾಗಿದೆ, ಕಿಸ್ಮತ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ. ವಾಸುಕಿ ಡೋಯ್ಸೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ, ಹಾಗೆಯೇ ಪದ್ಮಜ ಶರತ್ ಬಿಡೆ ಅವರು ಹಂಪಿ ನಗರದಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಇನ್ನಷ್ಟು ಮಳೆ ಬರಲಿ, ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ. ರಿಮ್ಜಿಮ್ ಗಿರೆ ಸಾವನ್ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಶರ್ಮಿಣಿ ಚಿತ್ರದ ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ. ಮುಂದಿನ ಸಂದೇಶ ಬಂದಿದೆ ಯಾರಿದು, ಕಿಶನ್ ರೋಷನ್ ಶೋಭರಾಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಹಾಡನ್ನು ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ ಯಾರಿದು, ಮೈಂದರಗಿಯ ಈರಣ್ಣ ಜೇವುರ ಅವರು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಶೋಲೆ ಚಿತ್ರದ ಹಾಡು ಪ್ರಸಾರ ಮಾಡಿ ಅಂತಿದ್ದಾರೆ ಸುರೇಶ್ ಭಟ್ ಅವರು ಗೌರಿ ಬಿದರ್ನೂರಿನಿಂದ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶ ಹರಿದು ಬಂದಿದೆ, ಸಂದೇಶವನ್ನು ಓದೋಣ. ಮುಂದಿನ ಭಾಗದಲ್ಲಿ ಯಾರ್ಯಾರ ಹೆಸರನ್ನು ಕೇಳಿಸಿಲ್ಲ ಇನ್ನೂ ಕೇಳಿಸೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಅಸಲಿ ನಕಲಿ ಚಿತ್ರದ ಹಾಡು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ಸಂಗೀತ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬ್ರಹ್ಮಚಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದ್ದಂತಹ ಹಾಡು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದಂತಹ ನಮ್ಮ ಕೇಳುಗರು ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್ ಅವರು ಕಳಿಸಿದ್ದಾರೆ ಸಂದೇಶವನ್ನು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ಕುಮಾರಸ್ವಾಮಿ ಗಿರಿನಗರ ಬೆಂಗಳೂರಿನಿಂದ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು? ಆಶಾ, ಆಶಾ ತಗ್ಗಲಿ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು? ಮೇರಾ ನಾಮ್ ಜೋಕರ್ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ. ಇಷ್ಟೊತ್ತು ನಿಮ್ಮ ಜೊತೆ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705 ಕೋಟಿ 30 ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ

0: ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ಧತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020ರಲ್ಲಿ ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
1: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾದಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ನ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ಮತ್ತು ವಿಜ್ಞಾನಿಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳಿದ್ರು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾ ಆನಂದ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ ಡಾ ಆನಂದ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾ ಬಿಸಿರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ ತುಂಬಿಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30 ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಸಮಯ ಸರಿಯಾಗಿ 12:06. ಈ ಹೊತ್ತು ಮಾತಿಗೆ ನಿಮ್ಮ ಜೊತೆ ನಾನು ಮಾತಿನ ಅತಿಥಿ ವಿಜಯಶ್ರೀ. ಏನು ಮಾತಾಡ್ತೀವಿ, ಏನು ಕಂಟೆಂಟು, ಏನು

ಎಲ್ಲ ಹಾಡುಗಳಿದೆ. ಆಫ್ಕೋರ್ಸ್ ನಮ್ಮ ಪ್ಲೇಲಿಸ್ಟಲ್ಲಿ ಈ ಹೊತ್ತಿನಲ್ಲಿ ರೆಟ್ರೋ ಮತ್ತು ಹೊಸ ಹಾಡು ಎರಡೂ ಕೂಡ ನಿಮಗೋಸ್ಕರ ನಾನು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಇವತ್ತಿನ ಕಂಟೆಂಟಲ್ಲಿ ವಿಶೇಷವಾಗಿ ನಮ್ಮ ಬದುಕನ್ನು ಬಲಗೊಳಿಸುವಂತಹ, ಕೆಲವೊಮ್ಮೆ ನಮ್ಮ ಬದುಕನ್ನು ಬಲಹೀನರನ್ನಾಗಿಸುವಂತಹ, ಖುಷಿ ಕೊಡುವಂತಹ, ನಂಬಿಕೆ, ಒಂದಿಷ್ಟು ಬದುಕಿನ ಬಗ್ಗೆ ಆಸ್ಥೆಯನ್ನು ಮೂಡಿಸುವಂತಹ ವಾಡಿಕೆ, ಪದ್ಧತಿ, ನಂಬಿಕೆ, ಇದರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಗ್ರಾಮೀಣ ಭಾಗದಲ್ಲಿರುವಂತಹ ಚಂದದ ಒಂದಿಷ್ಟು ವಾಡಿಕೆಗಳು, ಹಾಗೆ ನಮ್ಮ ಹಿರಿಯರಿಂದ, ತಾಯಿ ತಂದೆ ಅಜ್ಜ ಅಜ್ಜಿಯಿಂದ ಬಂದಂಥ ಒಂದಿಷ್ಟು ತಿಳಿ ಹೇಳುವಂತಹ ವಾಡಿಕೆಗಳು, ಇವೆಲ್ಲವನ್ನು ನಾನು ಕೂಡ ಮಾತಾಡ್ತೀನಿ. ನೀವು ಕೂಡ ಖಂಡಿತ ನನ್ನೊಟ್ಟಿಗೆ ಮಾತನಾಡಬಹುದು. ಸಂಖ್ಯೆ ಗೊತ್ತಲ್ಲ, ಖಂಡಿತ ವಾಟ್ಸಪ್ ಮಾಡಿ. ಹಾಡು ಕೇಳಿಕೊಂಡು ವಾಪಸ್ ಬರೋಣ.

ಹಾಡು ಸೂಪರ್ ಸಾಂಗ್. ಈ ಫಿಲಮಲ್ಲಿ ಇವನಾರ ಮಗನು ಹಿಂಗವನಲ್ಲ, ಅದು ಸೂಪರ್ ಸಾಂಗ್. ಖುಷಿ ಹೇಗೆ ಹಾಡು ಕೇಳೋದಕ್ಕೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮವನ್ನು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಮಾತಿನ ಅತಿಥಿ ವಿಜಯಶ್ರೀ. ವಾಡಿಕೆ ನಂಬಿಕೆ ಅಂತ ಹೇಳ್ತಾ ಇದ್ವಿ, ಮೊಟ್ಟ ಮೊದಲಾಗಿ ಹೇಳ್ತೀನಿ ಬನ್ನಿ. ಎಷ್ಟೆಲ್ಲ ವಾಡಿಕೆಗಳು ಈ ಪದ್ಧತಿ ಹೇಳ್ತಾ ಹೋಗ್ತಾರೆ, ಅದೇ ಹೇಳಿದ್ನಲ್ಲ, ಒಂದಿಷ್ಟು ಬಲಗೊಳಿಸುವಂಥದ್ದು, ಒಂದಿಷ್ಟು ಬಲಹೀನರನ್ನಾಗಿ ಮಾಡುವಂಥದ್ದು. ಅಫ್ಕೋರ್ಸ್ ವಾಟ್ ಎವರ್ ಜಂಜಿ ಜೆನ್ ಆಲ್ಫಾ ಏನೇ ಹೇಳಿದ್ರು ಕೂಡ ನೀವು ಆ ತಲೆಮಾರಿಂದ ಅದು ಒಂದಕ್ಕೊಂದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಹೊಸ ಬಟ್ಟೆ ತಗೊಂಡ್ರೆ ಕೆಲವರು ವಾರಗಳನ್ನು ನೋಡಿ ಹಾಕ್ಕೊಳ್ತಾರೆ. ಈ ವಾಡಿಕೆ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಮ್ಮ ವಾಟ್ಸಪ್ ನಂಬರಲ್ಲಿ. ಗೊತ್ತಲ್ಲ, 9484809103. ಹೌದು, ಕೆಲವರು ಗುರುವಾರ ಹಾಕ್ಕೊಳ್ಬಾರ್ದು, ಬುಧವಾರ ಹಾಕ್ಕೊಳ್ಬಾರ್ದು, ಶನಿವಾರ ಹಾಕ್ಕೊಳ್ಬಾರ್ದು ಅಂತ ಎಷ್ಟೇ ಶಾಪ್ ಮಾಡಿ ಎಷ್ಟೇ ಹೊಸ ಬಟ್ಟೆ ತನ್ನಿ ಆ ನಂಬಿಕೆನ ಇಟ್ಕೊಂಡಿರ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಇವತ್ತಿಗೂ ಕೂಡ ಚಿಕ್ಕ ಮಕ್ಕಳಿಗೆ ಇರಬಹುದು ಅಥವಾ ಹೆಣ್ಮಕ್ಳು ಚಂದ ಡ್ರೆಸ್ ಮಾಡಿಕೊಂಡು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿ ಬಂದರು ಅಂತಂದರೆ ದೃಷ್ಟಿ ತೆಗೆದು ನಿವಾಳಿಸುವಂಥದ್ದು ಮೆಣಸಿನಕಾಯಿಯಿಂದ ಇರಬಹುದು, ಪೊರಕೆ ಇರಬಹುದು, ಚಪ್ಪಲಿ ಇರಬಹುದು, ಇದರಿಂದ ದೃಷ್ಟಿ ತೆಗೆಯುವಂಥದ್ದು. ಈ ಎಲ್ಲ ಪ್ರೀತಿಯ ಮುಚ್ಚಟಿಗಳು ಬದುಕಿಗೆ ಎಷ್ಟು ಚಂದ ಅನಿಸುತ್ತೆ. ಹೌದು, ತಲೆ ತಲಾಂತರದಿಂದ ಹರಿದು ಬಂದಂತಹ ವರ್ಗಾವಣೆಗೊಂಡಂತಹ ಒಂದಿಷ್ಟು ವಾಡಿಕೆಗಳು ಅಂಥದ್ದು. ನಿಮ್ಮೊಟ್ಟಿಗೆ ಏನಾದರೂ ನಡೀತಾ ಇದೆ ಇನ್ನೂ ನಮ್ಮ ಮನೆಯಲ್ಲಿ ಈ ಥರದ್ದು ವಿಜಯಶ್ರೀ ಅಂತ ಅನ್ನೋದಾದರೆ ಖಂಡಿತ ನಮಗೆ ನೀವು ಹಂಚಿಕೊಳ್ಬಹುದು ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 MHz.

ನೀವಿದ್ದೀರಾ ನವಿಲುಗರಿ ಕಾರ್ಯಕ್ರಮದಲ್ಲಿ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲು. ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಹಾಡುಗಳನ್ನ ಮಾತುಗಳನ್ನ ಕೇಳ್ತಾ ನಿಮ್ಮೊಟ್ಟಿನ ಸಾಥ್. ಇವತ್ತು ನಾವು ಮಾತಾಡ್ತಾ ಇದ್ವಿ ಒಂದಿಷ್ಟು ಲೈಫ್ಗೆ ಖುಷಿ ಕೊಡುವಂತಹ ವಾಡಿಕೆಗಳು, ಪದ್ಧತಿಗಳು. ಖುಷಿ ಕೊಡಬಹುದು, ಕೊಡದೇನೂ ಇರಬಹುದು. ಆಫ್ಕೋರ್ಸ್ ಪ್ರತಿಯೊಂದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇರಬಹುದು, ಅಥವಾ ಒಂದಿಷ್ಟು ಡಿಸಿಪ್ಲಿನ್ನ ಲೈಫಲ್ಲಿ ತರಬೇಕು ಮಕ್ಕಳಿಗೆ, ಅಥವಾ ದಿನಚರಿ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಮೇ ಬಿ ಕ್ಲೀನ್ಲಿನೆಸ್, ಈಗ ಏನು ಹೈಜಿನಿಕ್ ಅಂತ ಹೇಳಿ ಅಂತೀವಲ್ಲ ಫೋಬಿಯಾ ಟೈಪು, ಅದೆಲ್ಲವನ್ನು ಕೂಡ ಆಗಲಿಂದಲೇ ಬದುಕಿನ ಶೈಲಿಯಲ್ಲಿ ಅವರು ಹಾಕ್ತಾ ಇದ್ರು ಅಂತ. ಸೊ ಬನ್ನಿ, ಹೇಳ್ತಾ ಇದ್ರೆ ಹಾಡುಗಳೆಲ್ಲ ಸಖತ್ ಖುಷಿ ಆಯಿತು, ಸ್ಟಾರ್ಟಿಂಗ್ ಹಾಡು ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. 8583 ಆಶಾ ತಗಲಿ ಹೊಸಹಳ್ಳಿಯಿಂದ ಧನ್ಯವಾದಗಳು. ಕಬಾಡಿ ವೆಂಕಟೇಶ್ ಮತ್ತು ಇಂದಿರಾ ಬಿನ್ನಿಪೇಟೆಯಿಂದ, ನಿಮ್ಮ ಮೆಸೇಜ್ನ ಸಿಲೆಬಸ್ ಕಂಟೆಂಟ್ ಟಾಪಿಕ್ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಹೌದು, ಇವತ್ತಿಗೂ ಕೂಡ ಒಂದಿಷ್ಟು ಗ್ರಾಮೀಣ ಭಾಗಗಳಲ್ಲಿ ಒಂದಿಷ್ಟು ಮನೆಗಳಲ್ಲಿ ಹೈನು ಪದಾರ್ಥಗಳನ್ನು ಸಂಜೆಯ ಹೊತ್ತು ಕೊಡೋದಿಲ್ಲ. ಯಾರಾದರೂ ಕೇಳಿದ್ರೆ ಕೊಡದೇ ಇರೋ ವಾಡಿಕೆ ಕೂಡ ಇದೆ. ಹಾಗೆ ಉಪ್ಪು, ಎಣ್ಣೆ ಇತ್ಯಾದಿ, ಅದಕ್ಕೆ ಬಹುಶಃ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ, ಕೊಡೋದಿಲ್ಲ ಹಳ್ಳಿ ಕಡೆ. ಆ ಪಾಯಿಂಟ್ ಖಂಡಿತ ಇವತ್ತಿನ ನನ್ನ ಸಿಲೆಬಸ್ಸಲ್ಲಿ ನಾನು ಬರ್ಕೊಂಡಿದ್ದೆ. ಅದು ಬಿಡಿ, ಸಿಟಿನಲ್ಲಿ ನಿಮಗೆ ಗೊತ್ತಿರಲಿ, ಒಂದಿಷ್ಟು ಶೋರೂಮ್ಗಳು, ಬಹುಶಃ ನನಗೆ ಗೊತ್ತಿಲ್ಲ ಯಾವುದು ಅಂತ, ಮೇ ಬಿ ಮಂಗಳವಾರನ ಯಾವುದು ನಾನು ತರುವಾಗಲೂ ಕೂಡ ಹೇಳಿದರು, ಶೋರೂಮ್ಗಳು ಗಾಡಿ ಡೆಲಿವರಿ ಕೊಡೋದಿಲ್ಲ, ಮೇಡಮ್ ನಾಳೆ ತಗೋತೀರಾ ಅಂತ ಹೇಳಿ ಅಂತಾರೆ. ಗೊತ್ತಿಲ್ಲ ಅದು ಯಾವ ರೀಸನ್ಗೆ ಅಂತ, ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಮೆಸೇಜ್ ಮಾಡಿ. ಹಾಗೆಯೇ ಇಂತಹ ಒಂದಿಷ್ಟು ವಾಡಿಕೆಗಳು, ನಂಬಿಕೆಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಹಾಗೆ ಪ್ಲೇಲಿಸ್ಟಲ್ಲಿ ಸಾಕಷ್ಟು ಹಾಡುಗಳು ಕೂಡ ಇದೆ. ಇನ್ನೊಂದು ಬಹಳ ಘನವಾದ ಅಥವಾ ಗಂಭೀರವಾದ ಸೀರಿಯಸ್ ವಾಡಿಕೆ ಅಂತ ಏನು ಪದ್ಧತಿ ಏನು ಅಂತಂದರೆ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಂದ ಯಾವ ಒಂದು ಕಲ್ಲು ಕೂಡ ಎತ್ಕೊಂಡು ಬರೋದಿಲ್ಲ, ಎತ್ಕೊಂಡು ಹೋಗಬಾರ್ದು ಅಂತಲೂ ಕೂಡ ಸ್ಥಳೀಯರು ಹೇಳ್ತಾರೆ. ಹಾಗೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ತೊಗೊಂಡು ಹೋದರೆ ಮತ್ತೆ ಅಲ್ಲಿ ವಾಪಸ್ ತೊಗೊಂಡೋಗಿ ಅದೇ ಭೂಮಿಗೆ ವಾಪಸ್ ಹಾಕಬೇಕು, ನದಿಗೆ ಹಾಕಬೇಕು ಅಂತ ಇಷ್ಟಪಟ್ಟು ಏನಾದರೂ ತಂದರೆ, ಗೊತ್ತಿಲ್ಲದೆ ತಂದರೆ ಅದನ್ನು ಹೇಳ್ತಾರೆ. ಸೊ ನೀವು ಕೂಡ ವಾಟ್ಸಪ್ ಮಾಡಿ 9480093.

ಚಂದದ ಹಾಡುಗಳನ್ನು ಕೇಳೋದೇ ಒಂದು ಖುಷಿ ಸ್ಟುಡಿಯೋದಲ್ಲಿ. ಯಾಕೆ ಅಂತಂದರೆ ಹಾಡಿದವರು ಯಾರು, ಫಿಲಮ್ ಯಾವುದು, ಮತ್ತೆ ಅದೇ ಸೀನ್ಗೆ ವಾಪಸ್ ಹೋಗ್ತೀವಿ, ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಬಿಡಿ. ಬಹುಶಃ ಕೇಳ್ತಾ ಕೇಳ್ತಾ ನೀವು ಹಾಗೆ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಭಾಳಷ್ಟು ಜನ ನಮಗೆ ವಾಟ್ಸಪ್ ಮೂಲಕ ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದೀರಾ, ಅಯ್ಯೋ ಮೇಡಮ್ ಇದೆಲ್ಲವೂ ಇನ್ನೂ ಚಾಲ್ತಿಲಿದೆ ಗೊತ್ತಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಹೌದು, ಬಹುಶಃ ಈಗೀಗ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ, ಸೂಪರ್ ಮಾರ್ಕೆಟ್ ಎಲ್ಲ ಆದಮೇಲೆ ಸ್ವಲ್ಪ ಬದಲಾವಣೆಗಳಾಗಿದೆ. ಆದರೂ ನಮ್ಮನೆ ಹತ್ರ ಮಲ್ಲೇಶ್ವರಂ ಒಂದು ಅಂಗಡಿಯಲ್ಲಿ, ಮಲ್ಲೇಶ್ವರದ ಹತ್ರ ಒಂದು ಅವರ ಏರಿಯಾದಲ್ಲಿ ಅಂತೆ, ಸಂಜೆ ಹೊತ್ತು ಸೂಜಿ ಎಲ್ಲ ಕೇಳಿದ್ರೆ ಕೊಡೋದಿಲ್ಲ ಅಂಗಡಿಲಿ ಅಂತ ಹೇಳಿ ಅಂತ ಕೆಲವರು ಫಾಲೋ ಮಾಡ್ತಾರೆ. ಆ ವಾಡಿಕೆ, ಆ ನಂಬಿಕೆ ಅವ್ರಿಗೆ ಇರುತ್ತೆ ಅಲ್ವಾ ಹರೀಶ್ ಅವರೇ? ಸೊ ಖಂಡಿತ ನಾನು ಇದನ್ನು ಕೇಳಿದ್ದೀನಿ ಕೂಡ. ಹಾಗೆಯೇ ಶಾಂತಾಚಾರ್ ಬೆಡಗೇರಿ ಕುಕ್ಕನೂರಿನಿಂದ ಹೇಳ್ತಾ ಇದ್ದಾರೆ, ಶ್ರೀ ಇದೆಲ್ಲವೂ ಕೂಡ ಪ್ರಕೃತಿಗೆ ಗೌರವ ಕೊಡೋದಕ್ಕೆ ಇರಬಹುದು, ಕುಟುಂಬದ ಒಗ್ಗಟ್ಟು, ಈ ಹಿರಿಯರ ಮಾತುಗಳೆಲ್ಲ ಒಂಥರ ದಾರಿ ದೀಪ ಇದ್ದಂಗಿಂತ ತುಂಬ ಸುಂದರವಾದ ಒಂದು ದೊಡ್ಡ ಸಂದೇಶವನ್ನು ಹೇಳ್ತಾ ಇದ್ದೀರಾ, ಟೈಪ್ ಮಾಡಿ ಕಳಿಸಿದ್ದೀರಾ, ನನಗೂ ಖುಷಿಯಾಯಿತು ಓದಿ. ಅಫ್ಕೋರ್ಸ್ ಅಂಥದ್ದನ್ನು ಹೈಲೈಟ್ ಮಾಡೋದಕ್ಕೆ ನಾನು ಈ ಕಂಟೆಂಟ್ನ ತೊಗೊಂಡಿದ್ದು. ಎಷ್ಟೋ ಸಾರಿ ನಾವು ಮಕ್ಕಳಿಗೆ ಹೇಳ್ತೀವಿ ಯಾಕೆ ಏನು ಅಂತ ಕೇಳ್ತಾರೆ, ಕೇಳಾದ ಮೇಲೆ ಅವರಿಗೆ ಕೊಡುವ ಉತ್ತರ ಸಮಜಾಯಿಸಿ ಕೂಡ ಕರೆಕ್ಟಾಗಿ ಇರಬೇಕು, ಇಲ್ಲಾಂತಂದರೆ ಅವರು ಅದನ್ನು ಬೇರೆ ರೀತಿಯಲ್ಲಿ ತೊಗೊಳ್ತಾರೆ. ಆದರೆ ಈ ಎಲ್ಲ ವಾಡಿಕೆಗಳು ಇವತ್ತಿಗೂ ಕೂಡ ನಡೀತಾ ಇದೆ, ಮುಂದೂ ಕೂಡ ನಡೆಯುತ್ತೆ, ನೋ ಡೌಟ್. ನಾನಂತೂ ಹಾಗೆ ನಂಬ್ತೀನಿ. ಇನ್ನು ಕೆಲವರ ಮನೆಯಲ್ಲಿ ಒಂದು ಮುಷ್ಟಿ ಧಾನ್ಯವನ್ನು ಎತ್ತಿಡ್ತಾರೆ ನೋಡಿ, ದೇವ್ರ ಮುಂದೆ ಎತ್ತಿಡಬಹುದು, ಅಡುಗೆ ಮನೆಯಲ್ಲಿ ಎತ್ತಿಡ್ತಾರೆ, ಅದನ್ನು ತೊಗೊಂಡು ಹೋಗಿ ಯಾವಾಗಲಾದರೂ ಮೇ ಬಿ ಒನ್ಸ್ ಇನ್ ಎ ಮಂತ್, ಒಂದು ತಿಂಗಳಲ್ಲಿ ಒಂದು ಸರಿ, ಎರಡು ತಿಂಗಳಲ್ಲಿ ದಾನ ಮಾಡ್ತಾರೆ, ಬೇರೆಯವರಿಗೆ ಕೊಡ್ತಾರೆ. ಎಷ್ಟು ಒಳ್ಳೆಯ ಸಂಗತಿ ಅಲ್ವಾ? ನಾವು ತಿಂತೀವಿ, ಬೇರೆಯವರಿಗೆ ಕೊಡುವಂಥದ್ದು, ಹಕ್ಕಿ ಪಕ್ಷಿಗಳಿಗೆ ಕೊಡಬಹುದು ಅಥವಾ ಯಾವುದಾದ್ರೂ ಬೇರೆ ಕಡೆ ತೊಗೊಂಡು ಹೋಗಿ ಕೊಡಬಹುದು. ತುಂಬ ನೀಟಾಗಿದೆ, ನಾನು ಬಹಳಷ್ಟು ಮನೆಯಲ್ಲಿ ನೋಡಿದ್ದೀನಿ ಆ ಥರ ಮಾಡೋದು. ಕೇಳಿದಾಗ ದೇವರ ಹೆಸರಲ್ಲಿ ತೆಗೆದಿಟ್ಟರೆ ಒಂದು ನಂಬಿಕೆಯಿಂದ ಕಂಟಿನ್ಯೂಟಿ ಇರುತ್ತೆ ಅನ್ನೋದು ನೋಡಿ, ಅಲ್ಲೂ ಕೂಡ ಅದೊಂದು ವಾಡಿಕೆ. ಖಂಡಿತ ನಿಮ್ಮ ಸಂದೇಶವನ್ನು ನಾನು ಓದ್ತಾ ಹೋಗ್ತೀನಿ, ಬರ್ತೀನಿ ಹಾಡು ಕೇಳಿಸ್ಬಿಟ್ಟು. ಪುಣ್ಯಕ್ಷೇತ್ರದ ಹೌದು, ನಾನು ಹೇಳಿದ್ಮೇಲೆ ನೀವು ಎಲ್ಲ ಹೇಳ್ತಾ ಇದ್ರಿ, ಬಹಳಷ್ಟು ಕಡೆ ಅದಿದೆ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಏನು ತರೋದಿಲ್ಲ ಅನ್ನುವಂಥದ್ದು. ಇನ್ನು ಹೈನು ಪದಾರ್ಥ ಕೂಡ ಅಷ್ಟೇ, ಕೊಡೋದಿಲ್ಲ ಕೆಲವ್ರ ಮನೇಲಿ ಇವತ್ತಿಗೂ ಕೂಡ, ಸ್ಪೆಷಲಿ ಗ್ರಾಮೀಣ ಭಾಗಗಳಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಪ್ಲೇಲಿಸ್ಟಲ್ಲಿ ಇರುವಂತಹ, ಇವತ್ತು ನಾವು ಟ್ಯೂನ್ ಮಾಡಿರುವಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಕೇಳ್ತಾ ಇರಿ 101.3 MHz. ಹಾಗೆ ಸ್ನೇಹಿತರೆ, 12:30 ಕರೆಕ್ಟಾಗಿ ನಾವು ನಿಮಗೆ ಏಷ್ಯನ್ ಗೇಮ್ಸ್ನ ಅಪ್ಡೇಟ್ ಕೊಡ್ತೀವಿ. ಅದಾದ ನಂತರ ಮತ್ತೆ ನವಿಲುಗರಿ ಕಾರ್ಯಕ್ರಮ ಮುಂದುವರಿಯುತ್ತೆ, ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
1: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ.

ಎಸ್, ಹಾಡು ಮತ್ತು ಮಾತು ತುಂಬ ಚಂದದ ಪ್ರೀತಿಯ ಏನು ಹೇಳ್ತೀವಿ ಹಾಡುಗಳನ್ನು ಮಾತುಗಳನ್ನು ನಿಮ್ಮ ಪ್ರೀತಿಯ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ, ಹಾಗಂತ ನಾವು ಹೇಳ್ತಾ ಇಲ್ಲ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ನಮಗೆ ಮೆಸೇಜ್ ಮಾಡ್ತಾ ಇದ್ರೆ ಹಾಡು ಮತ್ತು ಮಾತು ತುಂಬ ಇಷ್ಟ ಆಗ್ತಾ ಇದೆ, ಖುಷಿ ಅನಿಸುತ್ತೆ ಅಂತ. ಭಾಳಷ್ಟು ಜನ ಇವತ್ತು ವಾಟ್ಸಪ್ ಮಾಡ್ತಾ ಇದ್ರೆ ನಾನು ಕೂಡ ಖುಷಿ ಪಡ್ತಾ ಇದ್ದೀನಿ. ಹರಿಹರನ್ ವಿದ್ಯಾನಗರದಿಂದ ಹೇಳ್ತಾ ಇದ್ರೆ ಈ ಕಂಟೆಂಟಲ್ಲಿ ನೀವು ಕಾಲ ಎಲ್ಲ ನೋಡ್ತಾರಲ್ಲ ಮೇಡಮ್, ಅದನ್ನು ಹೇಳ್ತಾನೆ ಇಲ್ವಲ್ಲ ಅಂತ. ಹೌದು, ಕೆಲವರು ಕಾಲ ಎಲ್ಲ ನೋಡ್ತಾರೆ ಅಂದರೆ ರಾಹುಕಾಲ, ಮುಹೂರ್ತ ಇತ್ಯಾದಿ ಅಂತ. ಹಾಗೆ ಅದಕ್ಕೆ ಈ ಸೂರ್ಯ ಚಂದ್ರರ ಮೂಮೆಂಟು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ, ಅದು ಕೂಡ ಒಳ್ಳೇದಲ್ವಾ ಅಂತ ಹೇಳಿದ್ರೆ ಖಂಡಿತ ಹರಿಹರನ್ ಅವರೇ. ಹಾಗೆ ನಂದಿನಿ ಕೋಲಾರದಿಂದ ಆಶಾ ಪ್ರಕಾಶ್ ಅವರು ಪೂರ್ತಿ ಓದಿ ಮೆಸೇಜ್ ಅಂತ, ನಿಮ್ಮ ಪ್ರೀತಿ ಆಗ್ರಹಕ್ಕೆ ಧನ್ಯವಾದಗಳು. ಆದರೆ ತುಂಬ ತುಂಬ ದೊಡ್ಡ ದೊಡ್ಡ ಮೆಸೇಜ್ ಬಂದಾಗ ಸಮಪ್ ಮಾಡಿ ಓದ್ತೀವಿ. ನಾವು ಒಂದ್ಸರಿ ಸುಬ್ರಹ್ಮಣ್ಯಕ್ಕೆ ಹೋದಾಗ ಡ್ರೈವರ್ ಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೇಳೇ ಬಿಟ್ಟಿದ್ರು, ಮೇಡಮ್ ಏನಾದರೂ ಇಲ್ಲಿಂದ ಎತ್ಕೊಂಡಿದ್ರೆ ವಾಪಸ್ ಹಾಕಿ ಅಂತ. ಬಸ್ಸೇ ಸ್ಟಾರ್ಟ್ ಆಗಲ್ಲ ಅಂತ, ಅಯ್ಯೋ ನಾವು ಹೆದರ್ಕೊಂಡು ಕಲ್ಲು ಗಿಲ್ಲಿಲ್ಲ ತೊಗೊಂಡಿದ್ವಿ ಅದನ್ನ ಆ ಕಡೆ ಹಾಕಿದ್ವಿ ಅಂತ. ಹೌದು, ಬಹಳಷ್ಟು ಅಂತಹ ವಾಡಿಕೆಗಳಿದೆ. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ ಹಾಡು ಮತ್ತು ಮಾತು ನಮಗೆ ತುಂಬ ಇಷ್ಟ ಆಯಿತು ಅಂತ ಧನ್ಯವಾದಗಳು. ಇನ್ನು ವೆಂಕಟೇಶ್, ಹಾಗೆ ಯಾರಸಿ ಪ್ರಸಾದ್, ರಾಜೇಶ್ವರಿ, ಪುನೀತಾ, ಮೋಹಿತ್, ಹಾಗೆಯೇ ಅವರೆಲ್ಲ ಬ್ಯಾಚ್ ಹೇಳ್ತಾ ಇದ್ದಾರೆ ಖುಷಿ ಆಯಿತು ಹಾಡು ಮತ್ತು ಮಾತುಗಳನ್ನು ಕೇಳ್ತಾ ಅಂತ. ಹಾಗೆ ಕೇಳ್ತಾ ಇರಿ, ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಕನ್ನಡ ಕಾಮನಬಿಲ್ಲು. ರೇಖಾ ರವಿಕುಮಾರ್ ಗುಳೇದ ಗುಡ್ಡ ವಿಜಾಪುರ ಸೈಡಿಂದ ಅಂದ್ಕೊಳ್ತೀನಿ, ಅವರು ಕೂಡ ಹೇಳ್ತಾ ಇದ್ದಾರೆ ಕಂಟೆಂಟ್ ಇಷ್ಟ ಆಯಿತು ನನಗೆ ಇವತ್ತಿಂದು ಅಂತ ಹೇಳಿ ಅಂತ. ಬನ್ನಿ ಇನ್ನೊಂದಿಷ್ಟು ಮಾತುಗಳನ್ನು ಹೇಳೋದಿದೆ ನಿಮಗೆ. ಸುಗ್ಗಿ, ನಮ್ಮ ಗ್ರಾಮೀಣ ಭಾಗದಲ್ಲಿ

ಸುಗ್ಗಿಯ ಟೈಮ್ನಲ್ಲಿ ಇವತ್ತಿಗೂ ಕೂಡ ರಾಶಿ ಮಾಡೋದು ಅಂತೀವಲ್ಲ, ಯಾವುದೇ ಬೆಳೆ ಇರಬಹುದು ಅದನ್ನು ರಾಶಿ ಮಾಡಿದಾಗ ಅದನ್ನು ಪೂಜೆ ಮಾಡಿ ಅವರ ಕುಲದೇವರಿಗೋ ಅಥವಾ ಹತ್ತಿರದ ಕ್ಷೇತ್ರ ದೇವರು ಅಂತ ಹೇಳ್ತೀವಲ್ಲ ಅಥವಾ ಅವರಿಗೋ ಅಥವಾ ಒಂದಿಷ್ಟು ಮೊರಗಟ್ಟಲೆ ದಾನ ಮಾಡುವಂತಹ ವಾಡಿಕೆ ಇವತ್ತಿಗೂ ಕೂಡ ಇದೆ. ಎಷ್ಟೇ ಮಾಡರ್ನ್ ರೈತರಾದರೂ ಕೂಡ ಅದಕ್ಕೆ ಆವತ್ತಿನ ದಿವಸ ಎಷ್ಟು ಚಂದ ವಿಶೇಷವಾಗಿ ಪೂಜೆ ಮಾಡಿ ಅಲ್ಲೊಂದಿಷ್ಟು ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಮುಗಿಸ್ಕೊಂಡು ಬರ್ತಾರೆ. ಇವೆಲ್ಲ ಇಂತಹ ಚಂದದ ವಾಡಿಕೆಗಳೇ ಬದುಕನ್ನು ಖುಷಿಯಾಗಿಸುವಂಥದ್ದು, ಸಂಭ್ರಮಿಸುವಂತೆ ಮಾಡುವುದು. ಕೆಲವೊಮ್ಮೆ ಇವರು ಏನು ಹೇಳ್ಬೋದು, ಕಿರಿಕಿರಿ ಅನ್ನಿಸ್ಬಹುದು ಕೆಲವೊಂದು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತೀವಲ್ಲ, ಆದರೆ ಹಿಂದೆ ಹೇಳ್ತಾರೆ ಅನ್ನೋದು 100% ಮಕ್ಕಳಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ಇವತ್ತು ಅದನ್ನೇ ಮಾತಾಡ್ತಾ ಇರೋದು ನವಿಲುಗರಿ ಕಾರ್ಯಕ್ರಮದಲ್ಲಿ. ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ನಿಮ್ಮ ಇಷ್ಟದ ಹಾಡುಗಳನ್ನೇ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಮಾತಿನ ಅತಿಥಿ ನಾನು ನಿಮ್ಮ ಜೊತೆಗೆ ವಿಜಯಶ್ರೀ.

ಹೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಹೌದು, ಇವತ್ತು ನಾನು ಟೂ ವೀಲರ್ ಅಲ್ಲಿ ಬರುವಾಗ ಗುಣುಗಿಕೊಂಡು ಬಂದ ಹಾಡು ಹೃದಯದ ಮಾತು ಕೇಳು. ಹೌದು, ಗೊತ್ತಿಲ್ಲ ಅದೇನೋ ಎರಡು ಸಾಲ ಬರ್ತಾನೆ ಇತ್ತು ಬಾಯಲ್ಲಿ ಖುಷಿಯಿಂದ ಹಾಡ್ಕೊಂಡು ಬರ್ತಾ ಇದ್ದೆ. ಹಾಗೆಯೇ ಇನ್ನೊಂದು ವಾಡಿಕೆ ಇದೆ ಗೊತ್ತಾ ನಿಮಗೆ, ಈ ಮಕ್ಕಳಿಗೆ ಹಲ್ಲು ಬಿದ್ದರೆ ಊರ ಕಡೆಗೆಲ್ಲ ಇವತ್ತಿಗೂ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ, ಅದನ್ನು ಸಗಣಿಯಲ್ಲಿ ಉಂಡೆ ಮಾಡಿ ಹಂಚಿನ ಮೇಲೆ ಅಥವಾ ಮನೆ ಮೇಲೆ ಬಿಸಾಕ್ರಿ ಅಂತ ಹೇಳ್ತಾ ಇದ್ರು. ಬಹುಶಃ ನಂಗೆ ಅನಿಸುತ್ತೆ ಅದನ್ನು ಏನಾದರೂ ಅದು ಡಿಕಂಪೋಸ್ ಮಾಡೋದಕ್ಕೋ ಆ ಥರ ಏನಾದರೂ ರೀಸನ್ ಇರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಬಹಳ ದಿನಗಳಲ್ಲಿ ಅದನ್ನು ನೋಡಿದ್ದೀನಿ, ಕೇಳಿದ್ದೀನಿ, ಹಲ್ಲು ಬಿತ್ತು ಅಂದ ತಕ್ಷಣ ಹಾಗೆ ಮಾಡಿ ಅಂತ. ಇನ್ನೊಂದಿಷ್ಟು ವಾಡಿಕೆಗಳು ಏನು ಅಂತಂದರೆ, ಇವತ್ತಿಗೂ ಕೂಡ ಮೇ ಬಿ ಮಾಡ್ರನ್ ಸಿಟಿಗಳಲ್ಲಿ ಇರಬಹುದು ಅಥವಾ ಊರುಗಳಲ್ಲಿ ಇರಬಹುದು, ಇದು ಯಾಕೆ ಅಂತಂದರೆ ಅದೇನು ವಾಡಿಕೆ ಅಂತಂದರೆ, ಪೂರ್ತಿ ಅಡುಗೆ ಪದಾರ್ಥನ ರಾತ್ರಿ ಅಡುಗೆ ಮನೆಯಲ್ಲಿ ಖಾಲಿ ಮಾಡಬಾರ್ದು, ಕಿಚನ್ನಲ್ಲಿ, ಓಕೆ, ಅಂಥ ಒಂದು ವಾಡಿಕೆ. ಅದು ಹೇಗೆ ಅಂತಂದರೆ ನೋಡಿ, ಅದು ತಲೆ ತಲೆಯಿಂದ ಬಂದುಬಿಡುತ್ತೆ. ಏನಾದರೂ ಒಂಚೂರಾದರೂ ಸ್ವಲ್ಪನಾದರೂ ಇವತ್ತಿಗೂ ನಾನು ಇಡ್ತೀನಿ, ಚಿಕ್ಕ ಒಂದು ಬೌಲಲ್ಲಾದರೂ ಇಡ್ತೀನಿ, ಲಕ್ಷ್ಮಿ ಬಂದರೆ ನೋಡ್ತಾಳಂತೆ ಅಂತ. ಬಹುಶಃ ಅದು ಹೇಗಿತ್ತು ಅಂದರೆ, ಆಗೆಲ್ಲ ಟ್ರಾನ್ಸ್ಪೋರ್ಟು, ಊರು, ದೂರ ಭಾರ ಓಡಾಡೋದು, ಗಾಡೀಲಿ ಚಕಡೀಲಿ ಎಲ್ಲ ಬರ್ತಾ ಇದ್ರಲ್ಲ, ಯಾರಾದರೂ ಅತಿಥಿಗಳು ಮನೆಗೆ ಬಂದರೆ ಹಾಗೆ ಹೋಗೋದು ಬೇಡ, ಊಟ ತಿಂಡಿ ಮಾಡ್ಕೊಂಡು ಹೋಗಲಿ ಅಂದರೆ ರಾತ್ರಿ ಹೊತ್ತು ಅನ್ನೋದಕ್ಕೆ ಸ್ವಲ್ಪ ಇಡ್ತಾ ಇದ್ರು ಅಂತ ಅನ್ಸುತ್ತೆ. ಅದು ಹಾಗೆಯೇ ವಾಡಿಕೆ ಆಗಿರಬಹುದು. ಇನ್ನೊಂದು ಈ ಥರ ಧಾರ್ಮಿಕ ನಂಬಿಕೆಗಳು ಇರಬಹುದು. ಹೀಗೆಲ್ಲ ಇದ್ದಾಗ ಒಂದು ಕತೆ ನೆನಪಿಗೆ ಬರುತ್ತೆ ಗೊತ್ತಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬಿಡ್ತೀನಿ, ಬೇಗ ಬೇಗ ಟೈಮ್ ಓಡ್ತಾ ಇದೆ. ಬೆಕ್ಮುಚ್ಚಳ ಕತೆ ಗೊತ್ತಲ್ವ ನಿಮಗೆ, ಈ ವಾಡಿಕೆ ಅಂತ. ಹಬ್ಬ ಹರಿದಿನ ಆದರೆ ಮನೇಲಿರೋ ಬೆಕ್ಕು ಗಲಾಟೆ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ ಅಂತ ಬುಟ್ಟಿ ಹಾಕಿ ಮುಚ್ಚಿಡ್ತಾ ಇದ್ರು. ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗದೆ ಹಾಗೆ ತಲೆ ತಲೆಯಿಂದ ಜನ್ರೇಷನ್ನು ಹಬ್ಬ ಮಾಡಬೇಕಾದ್ರೆ ನಮ್ಮ ಮನೇಲಿ ಬೆಕ್ ಮುಚ್ಚಿಡ್ಬೇಕಂತೆ, ನಮ್ಮ ಮನೇಲಿ ಬೆಕ್ ಮುಚ್ಚಿಡ್ಬೇಕಂತೆ ಅಂತ ಬುಟ್ಟಿ ನಾವು ಹಾಕಿ ಮುಚ್ಚಿಡೋದು ವಾಡಿಕೆ ಆಗೋಯಿತು. ಸೊ ಹಾಗೆ ಕೆಲವೊಂದು ಆ ಥರನೂ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ 90% ಎಲ್ಲವೂ ಕೂಡ ರೀಸನ್ ಇದ್ದೇ ಇರುತ್ತೆ. ನಾನು ಹೇಳ್ತಾ ಇದ್ದೆ ಈಗ ಏನು ಅಡುಗೆ ಖಾಲಿ ಮಾಡದೇ ಇರೋದು ನಿಜ. ಯಾರಾದರೂ ಆಗಿನ ಕಾಲದಲ್ಲಿ ರಾತ್ರಿ ಹೊತ್ತು ಓಡಾಡೋದು, ದೂರ ದೂರ ಊರುಗಳು ಬಂದರು ಮನೆಗೆ ಅಂದರೆ ಅವರು ಉಪವಾಸ ಮಲಗೋದು ಬೇಡ ಅನ್ನೋದಕ್ಕೆ ಸ್ವಲ್ಪನಾದರೂ ಏನಾದರೂ ಉಳಿಸ್ತಾ ಇದ್ರು ಅಡುಗೆ ಮನೆಗಳಲ್ಲಿ. ಇನ್ನು ಹೌದು, ಇನ್ನೊಂದು ಎರಡು ಪಾಯಿಂಟ್ ಇದೆ, ಹೇಳ್ತೀನಿ ನಿಮಗೆ. ಪ್ಲೇಲಿಸ್ಟ್ಗೆ ವಾಪಸ್ ಹೋಗ್ಲಾ ಬೇಡವಾ, ಹೇಳ್ಬಿಟ್ಟು ಹೋಗ್ತೀನಿ. ಹೊಸತು ಏನಾದರೂ ಮನೆಗೆ ಬಂದಾಗ ಪೂಜೆ ಮಾಡೋ ವಾಡಿಕೆ ಇವತ್ತಿಗೂ ಎಲ್ಲರ ಮನೆಯಲ್ಲೂ ಇದೆ. ಅದು ಒಂದು ಐರನ್ ಬಾಕ್ಸಿಂದ, ಮೊನ್ನೆ ನಾನು ಅದೇ ಕೆಲಸ ಮಾಡಿರೋದು, ಲಾಸ್ಟ್ ವೀಕ್ ಹೊಸ ಐರನ್ ಬಾಕ್ಸ್ ಅಂದರೆ ಅದಕ್ಕೆ ಪೂಜೆ ಮಾಡಿ ಯೂಸ್ ಮಾಡಿರೋದು, ಲ್ಯಾಪ್ಟಾಪ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಅದನ್ನು ಮನೆಗೆ ನೀಟಾಗಿ ತಂದಮೇಲೆ ಪೂಜೆ ಮಾಡಿ ಅರ್ಶಿನ ಕುಂಕುಮ ಇರಿಸಿ ಏನಾದರೂ ಒಂದು ಸಕ್ಕರೆ ಗಿಕ್ಕರೆ ಇಟ್ಬಿಟ್ಟು ಎಷ್ಟು ಚಂದ ಇದೆಯಲ್ಲ ಅಂದರೆ ಹೊಸ್ತು ಮನೆಗೆ ಬರ್ತಾಗಲಿ ಒಳ್ಳೊಳ್ಳೆಯದು ಅನ್ನೋ ಖುಷಿನ ಏನೋ ಗೊತ್ತಿಲ್ಲ. ಸೊ ಚಂದದ ವಾಡಿಕೆಗಳು ಬದುಕನ್ನು ಬಲಗೊಳಿಸುವಂತಹ, ಖುಷಿ ಕೊಡುವಂತಹ, ಸಂಭ್ರಮಿಸುವಂತಹ ಒಂದಿಷ್ಟು ವಾಡಿಕೆಗಳ ಬಗ್ಗೆ ನಾವು ಇವತ್ತಿನ ನವಿಲುಗುರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ.

ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರೀತಿಯ ಕನ್ನಡ ಕಮನಬಿಲ್ಲು. ಸಾಕಷ್ಟು ಮಾತುಗಳನ್ನು ನೀವು ಕೂಡ ಇವತ್ತು ಸಂದೇಶವನ್ನು ಕಳಿಸಿದ್ರಿ. ಖುಷಿಯಾಯಿತು ನನಗೆ ನಿಮ್ಮ ಮೆಸೇಜನ್ನು ಓದುವಾಗ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿಂದ, ಹೌದು ಶ್ರೀ, ಹಲ್ಲು ಬಿದ್ದರೆ ಈಗಲೂ ಸಹ ಹಂಚಿನ ಮೇಲೆ ಹಾಕ್ತಾರೆ ಅಂತ. ಶೋಭಾ, ನಿಮ್ಮ ಚಿಕ್ಕಮಗಳೂರಲ್ಲೆಲ್ಲ ಆ ಥರ ಚಂದ ಇಂಡಿವಿಜುವಲ್ ಮನೆ ಇದೆ. ಬೆಂಗಳೂರು ತುಂಬ ಅಪಾರ್ಟ್ಮೆಂಟೇ ಆಗೋಯಿತು. ಎಲ್ಲಿ ಟೆರೆಸ್ ಕ್ಲೋಸ್ ಇರುತ್ತೆ ಆ್ಯಕ್ಚುಲಿ ಗೊತ್ತಾ, ಸೇಫ್ಟಿ ಪರ್ಪಸ್ಸಿಗೆ ಟೆರೆಸ್ ಲಾಕ್ ಮಾಡಿರ್ತಾರೆ. ಸೊ ಎಲ್ಲಿ ಹಾಕೋದು ಗೊತ್ತಿಲ್ಲ. ಎಷ್ಟೊಂದೆಲ್ಲ ಪದ್ಧತಿಗಳು ಚೇಂಜ್ ಆಗೋಯ್ತಲ್ಲ. ವೈಜ್ಞಾನಿಕ ಕಾರಣ, ಒಳ್ಳೆಯ ಉದ್ದೇಶ ಇವೆಲ್ಲವೂ ಇರ್ತಾ ಇತ್ತು ಅಂತ. ಹೌದು, ಇದೇ ಮಾತನ್ನು ಕಬಡ್ಡೀಂದ್ರ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ಈಗೆಲ್ಲ ಚೇಂಜ್ ಆಗೋಯ್ತು, ಬದಲಾವಣೆಗಳಾಗೋಯ್ತು, ಯಾರು ಕೇರ್ ಮಾಡೋದಿಲ್ಲ ಅಂತ. ಆದರೂ ಕೂಡ 60% ಜನ ನಂಬುತ್ತಾರೆ, ನಡೀತಾ ಇದೆ ಕೂಡ ಈ ಥರ ಎಲ್ಲ. ಉಗುರು ಕಟ್ ಮಾಡೋದಾಗಿರ್ಬೋದು, ಹೇರ್ ಕಟ್, ಇದೆಲ್ಲವೂ ಕೂಡ ಹುಟ್ಟಿದ ದಿನ ಮಾಡೋದಿಲ್ಲ ಅಂದರೆ ಆ ಸೇಮ್ ಡೇ ಇದ್ದರೆ ಆ ಥರ ಎಲ್ಲ ನಂಬ್ತಾರೆ. ಅದೇನೇ ಇರಲಿ, ಎಷ್ಟೊಂದು ವಾಡಿಕೆಗಳು, ಎಷ್ಟೊಂದು ಇಂತಹ ಪದ್ಧತಿಗಳು ನಮ್ಮ ಲೈಫ್ನಲ್ಲಿ ಹಾಸು ಹೊಕ್ಕಾಗಿ ಸೇರಿಕೊಂಡಿದೆ. ಹಾಗೆ ಅದು ಮುಂದುವರಿತಾ ಕೂಡ ಇರುತ್ತೆ ಅಲ್ವಾ.

ಮಾಡಿದ್ದೆ ಅದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಭೂಮಿ ಗುಂಡಗಿದೆ ಅಂತ ನಾನು ನಂಬ್ತೀನಿ ಯಾವತ್ತೂ ಕೂಡ. ಹಾಗೆ ಸಿಗ್ತೀವಿ ಅಂತ ಅಂದ್ಕೊಳ್ತಾ ಇರೋದು. ನಮ್ಮನ್ನು ಮಿಸ್ ಮಾಡ್ಕೊಳ್ಳಿ. ನಿಮ್ಮೊಟ್ಟಿಗೆ ಕಳೆದ ಈ ಸಮಯ ನಮಗೆ ಭಾರಿ ಖುಷಿ, ತುಂಬ ಸಂತೋಷ ಕೂಡ. ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ತುಂಬ ಚೆನ್ನಾಗಿ ತಗೊಳ್ಳಿ, ಖುಷಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಹಾಯ್, ಹಲೋ, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:16. ಈ ಸಮಯದ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾರು ತಮ್ಮಿಷ್ಟದ ರೆಸಿಪಿನ ಹಂಚಿಕೊಳ್ಳೋದಕ್ಕೆ ಕಾಲ್ ಮಾಡ್ತಾರೆ ಅಂತ ನೋಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆಯ ರೆಸಿಪಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228106. ಈ ಸಂಖ್ಯೆಗೆ ನಮಗೆ ಕರೆ ಮಾಡಿ ನೀವು ನಿಮ್ಮಿಷ್ಟದ ಕೈರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು.

0: ಸ್ನೇಹಿತರೆ, ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ರೆಸಿಪಿನ ಹಂಚ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ಯಾರಿದ್ದಾರೆ ಅಂತ ನೋಡೋಣ. ಹಲೋ.
1: ಹಾಂ, ಹಲೋ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನನ್ನ ಹೆಸರು ಸುರೇಖಾ ಅಂತ.
0: ಓಕೆ, ಸುರೇಖಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ?
1: ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ನಾವು ಬಿಜಾಪುರ ಡಿಸ್ಟಿಕ್, ಇಂಡಿ ತಾಲೂಕು, ಮತ್ತೆ ಬುನ್ಯಾರ್ ಅಂತ ಗ್ರಾಮ ಬರುತ್ತೆ ನಮ್ದು.
0: ಓಕೆ, ಅಲ್ಲಿಂದ ಅಲ್ಲಿ ಅವರು ನೀವು ಈಗ ಬೆಂಗಳೂರಲ್ಲಿ ಇದ್ದೀರಾ?
1: ಹಾ, ಬೆಂಗಳೂರಲ್ಲಿ ಇದೀವಿ ಮೇಡಮ್.
0: ಓಕೆ, ಸಂತೋಷ ಮೇಡಮ್. ನಿಮಗೆ ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತು ಸ್ವಲ್ಪ ಗಂಟಲಲ್ಲಿ ಕಿಚ್ಕಿಚ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕೇಳುಗರಿಗೆ ಯಾವ ಒಂದು ರೆಸಿಪಿನ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀರಾ
1: ಮೇಡಮ್? ನಮ್ಮ ಉತ್ತರ ಕರ್ನಾಟಕದ ಕಡೆ ಹಸಿ ಖಾರದ ಮುಟಗಿ ಮತ್ತೆ ಕೆಂಪು ಖಾರದ ಮುಟಗಿ ಅಂತ ಜೋಳದ ಹಿಟ್ಟಲ್ಲಿ ಮುಟಗಿ ಮಾಡ್ತಾರೆ. ಸ್ವಲ್ಪ ಹುಷಾರಿಲ್ದಾಗ ಅದು ಬಾಯಿ ರುಚಿ ಇಲ್ಲ ಅನ್ನೋವಾಗ ಈ ತರದ ಮುಟಗಿ ಮಾಡಿಕೊಡೋದು ವಾಡಿಕೆ.
0: ಓಕೆ, ಅಂದ್ರೆ ಇವತ್ತು ನನಗೆ ಬೇಕಿತ್ತು. ಓಕೆ, ಹೇಳಿ.
1: ನಾನು ಮೊದಲಿಗೆ ನಿಮಗೆ ಹಸಿ ಖಾರದ ಮುಟಗಿ ರೆಸಿಪಿನ ಹೇಳ್ತೀನಿ.
0: ಓಕೆ.
1: ಹಸಿ ಖಾರದ ಮುಟಗಿ ಮಾಡೋದಕ್ಕೆ ನಾವು ಜೋಳದ ಹಿಟ್ಟು, ಅದನ್ನ ನಾವು ರೊಟ್ಟಿ ಮಾಡ್ಕೋಬೇಕು. ಜಾಸ್ತಿ ಜಿಗುಟ್ ಅಂತಾರೆ, ಬಿಸಿ ನೀರ್ ಹಾಕಿ ಕಲಸ್ಕೊಂಡು ರೊಟ್ಟಿ ಮಾಡ್ಕೋಬೇಕು. ಅದನ್ನ ರೊಟ್ಟಿ ಮಾಡ್ಕೊಂಡು ಎರಡು ಸೈಡ್ ನಾವು ರೊಟ್ಟಿನ ಬೇಯಿಸ್ಕೊಂಡು ಅದಕ್ಕೆ ನಾವು ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಳಕಲ್ ಅಂತಾರಲ್ಲ, ಒಳಕಲ್ಲಲ್ಲಿ ಕುಟ್ಕೋಬೇಕು. ಅದನ್ನ ಒಳಕಲ್ಲಲ್ಲಿ ಕುಟ್ಕೊಂಡು ಆ ರೊಟ್ಟಿಗೆ ಹಾಕೊಂಡು ಸ್ವಲ್ಪ ಉಪ್ಪಿನಕಾಯಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಬಿಸಿ ರೊಟ್ಟಿನ ಅದಕ್ಕೆ ಜಜ್ಜಿ ಬಿಟ್ಟು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹೆಲ್ತಿ ಕೂಡ ಆಗಿರುತ್ತೆ. ಇನ್ನೊಂದು ನಾನು ಕೆಂಪು ಖಾರದ ಮುಟ್ಗಿನ ಮಾಡ್ತೀನಿ, ಅದ ರೆಸಿಪಿ ಕೂಡ ಹೇಳ್ತೀನಿ. ಕೆಂಪು ಖಾರದ ಮುಟ್ಗಿಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಜಿಟ್ಕೋಬೇಕು, ಬೆಳ್ಳುಳ್ಳಿ ಜೀರಿಗೆ. ನಮ್ಗೆ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಅಂತ ಮಾಡ್ತೀವಿ, ಆ ಮಸಾಲೆ ಖಾರ ಸ್ವಲ್ಪ ಬಿಸಿ ರೊಟ್ಟಿಗೆ ಹಾಕೊಂಡು ಈ ಬೆಳ್ಳುಳ್ಳಿ ಜೀರಿಗೆನ ಕುಟ್ಟಿರೋದನ್ನ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ತುಪ್ಪ ಹಾಕ್ಬಿಟ್ಟು ಜಜ್ಜಿದ್ರೆ ಕೆಂಪು ಖಾರದ ಮುಟ್ಗಿ ಅದು ಆಗತ್ತೆ. ಮತ್ತೆ ನೀವು ಚಿಕ್ಕ ಮಕ್ಳಿಗೆ ಕೊಡೋದಾದ್ರೂ ಕೂಡ ನಾವು ಒಂದು ಬೆಳ್ಳುಳ್ಳಿ ಮುಟ್ಗಿ ಅಂತ ಮಾಡ್ತೀವಿ. ಇದೇ ಬಿಸಿ ಸಾಫ್ಟ್ ರೊಟ್ಟಿಗೆ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಜಜ್ಜಿಕೊಂಡು ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಕೊಟ್ರೆ ಮಕ್ಳಿಗೂ ಕೂಡ ಕೊಡಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದು ಒಂದು ರೊಟ್ಟಿಯಲ್ಲಿ ನಾವು ಮೂರ್ ತರದ ಮುಟ್ಗಿನ ಮಾಡ್ಕೋಬಹುದು.
0: ಮೂರ್ ತರದ ಮುಟ್ಗಿ, ಖಾರದ ಮುಟ್ಗಿ,
1: ಖಾರದ ಹಸಿ ಖಾರದ ಮುಟ್ಗಿ, ಆಮೇಲೆ ಕೆಂಪು ಖಾರದ ಮುಟ್ಗಿ ಮತ್ತೆ ಬೆಳ್ಳುಳ್ಳಿ ಮುಟ್ಗಿ.
0: ಓಕೆ ಓಕೆ, ಸೂಪರ್ ಸೂಪರ್, ತುಂಬಾ ಚೆನ್ನಾಗಿತ್ತು. ಕೇಳ್ತಾ ಕೇಳ್ತಾ ಬಾಯಲ್ಲಿ ನೀರ್ ಬಂತು. ನಾನು ಇದ್ರ ತುಂಬಾ ವಿಡಿಯೋಗಳನ್ನೆಲ್ಲ ನೋಡಿದ್ದೆ, ಬಟ್ ಹೆಂಗ್ ಮಾಡೋದು ಅಂತ ತಿಳ್ಕೊಂಡೆ. ಖಂಡಿತ ನಾವು ಟ್ರೈ ಮಾಡ್ತೀವಿ, ಹಾಗೆ ನಮ್ಮ ಕೇಳುಗರು ಸಹ.
1: ತುಂಬಾನೇ ಚೆನ್ನಾಗಿರುತ್ತೆ.
0: ಓಕೆ, ಮತ್ತೆ ಜೋಳದ ರೊಟ್ಟಿಗೆಲ್ಲ ನೀವು ಬೇರೆ ಏನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಳಿ.
1: ನಮ್ ಕಡೆ ಅಂದ್ರೆ ಸ್ಪೆಷಲ್ ಆಗಿ ಎಣ್ಣೆಗಾಯಿ ಮಾಡ್ತಾರೆ, ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾರೆ.
0: ಓಕೆ,
1: ಮತ್ತೆ ಜುಣಕ ಅಂತ ಮಾಡ್ತಾರೆ, ಆಮೇಲೆ ಬೇಳೆ ಪಲ್ಯ ಮಾಡ್ತಾರೆ, ಕಾಳುಗಳ ಪಲ್ಯ, ತುಂಬಾ ಚೆನ್ನಾಗಿರುತ್ತೆ.
0: ಓಕೆ ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇವತ್ತು ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಸೊಗಡನ್ನ ನಮ್ಮ ಕಾರ್ಯಕ್ರಮಕ್ಕೆ ತಂದ್ರಿ, ಒಳ್ಳೆ ರೆಸಿಪಿನ ಹೇಳ್ಕೊಟ್ರಿ, ತುಂಬಾ ಸಂತೋಷ ಆಯ್ತು. ಮೇಡಮ್, ಇದೇ ರೀತಿ ಕರೆ ಮಾಡ್ತಾ ಇರಿ, ಹಾಗೆ ಕೇಳ್ತಾ ಇರಿ. ಇದು ಕನ್ನಡ ಕವನ ಬಿಲ್ಲು, FM ರೈನ್ಬೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಕೇಳಿದ್ರಿ, ಸುರೇಖಾ ಅವರು ಕರೆ ಮಾಡಿದ್ರು, ಅವ್ರ ಇಷ್ಟದ ಮುಟ್ಗಿ ರೆಸಿಪಿನ ನಮಗೆ ಹೇಳ್ಕೊಟ್ರು. ನಿಮಗೂ ಎಲ್ಲ ಅವ್ರು ಹೇಳ್ಕೊಟ್ಟಿರೋ ರೆಸಿಪಿ ಇಷ್ಟ ಆಗಿದೆ, ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇಂದಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು RJ ಸಿಂಧು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟ್ರೀಯ ಅಭಿವೃದ್ಧಿಯ ಆಧಾರಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032 UCI ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ವಾರ್ತೆಗಳ ವಿವರ. ಸೇವೆಯೇ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು ಹಾಗೂ ಅದು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಅಡಕವಾಗಿರಬೇಕು. ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡ್ನಗರದಿಂದ ವಾರಣಾಸಿಗೆ ಯಾತ್ರೆ ಕೈಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ವರ್ಚುಯಲ್ ಮೂಲಕ ಸಂವಾದ ನಡೆಸಿದರು. ಈ ವೇಳೆ ಅವರು ಸೇವೆಯೇ ಪರಮ ಕರ್ತವ್ಯ ಎಂಬ ತತ್ವ ಸದಾ ಮಾರ್ಗದರ್ಶಕವಾಗಿರಬೇಕು ಎಂದು ಅವರು ಹೇಳಿದರು. ಸಂವಾದದ ವೇಳೆ ಸೇವಾ ಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಂಡರು. ಯಾತ್ರೆಯ ಅಂಗವಾಗಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಭೇಟಿ ಮಾಡಿ ವಿವಿಧ ಸರ್ಕಾರಿ ಯೋಜನೆಗಳಿಂದ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿರುವುದಾಗಿಯೂ ಸೇವಾ ಯಾತ್ರಿಗಳು ಪ್ರಧಾನಿಯವರಿಗೆ ಮಾಹಿತಿ ನೀಡಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಖಾಯಂ ಅಲ್ಲದ ಎರಡೂ ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಸೇರಿದಂತೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದರು. ಭದ್ರತಾ ಮಂಡಳಿ ಸುಧಾರಣೆಗೆ ಸಂಬಂಧಿಸಿದ ಅಂತರ್ ಸರ್ಕಾರಿ ಮಾತುಕತೆಗಳಲ್ಲಿ ಸ್ಪಷ್ಟ ಪ್ರಗತಿ ಕಾಣದಿರುವ ಬಗ್ಗೆ G4 ಕಳವಳ ವ್ಯಕ್ತಪಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ 81ನೇ ಸಾಮಾನ್ಯ ಸಭೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಸಹಕಾರ ವೇದಿಕೆಯಾದ FIPIC ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ವಹಿಸಿದ್ದರು. ಸಭೆಯಲ್ಲಿ ಪ್ರಾದೇಶಿಕ ಹಾಗೂ

0: ಬಹುಪಕ್ಷೀಯ ವೇದಿಕೆಗಳಲ್ಲಿ FIPIC ಸಹಭಾಗಿತ್ವ ಮತ್ತು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಯಿತು. FIPIC ಚೌಕಟ್ಟಿನಡಿ ನಡೆದ ಎರಡನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇಂದು ಆಚರಿಸಲಾಗುತ್ತಿರುವ ವಿಶ್ವ ನೌಕಾಯಾನ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಮೂಲಸೌಕರ್ಯ ಆಧುನೀಕರಣ, ನೀತಿ ಸುಧಾರಣೆಗಳು ಹಾಗೂ ನಾವಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಮೂಲಕ ನೌಕಾಯಾನ ಕ್ಷೇತ್ರವನ್ನು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನೌಕಾಯಾನ ಕ್ಷೇತ್ರದಲ್ಲಿ ಶ್ರಮಿಸುವ ಸಿಬ್ಬಂದಿ ಹಾಗೂ ನಾವಿಕರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ವಿಶ್ವ ನೌಕಾಯಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ವರ್ಷ ನೀತಿಯಿಂದ ಅನುಷ್ಠಾನಕ್ಕೆ ನೌಕಾಯಾನ ಶ್ರೇಷ್ಠತೆಯತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದಕ್ಕೆ ಆದ್ಯತೆ ನೀಡಲಾಗಿದೆ. ಜಾಗತಿಕ ವ್ಯಾಪಾರದ 80% ಹೆಚ್ಚು ಸರಕು ಸಾಗಣೆ ಹಡಗುಗಳ ಮೂಲಕವೇ ನಡೆಯುತ್ತಿದ್ದು, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನೌಕಾಯಾನಕ್ಕೆ ಅಂತಾರಾಷ್ಟೀಯ ಮಾನದಂಡಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಇದೇ 27ರ ಭಾನುವಾರದಂದು ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBಯು ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳು ಭಾನುವಾರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತಾವಿತ ಮುಷ್ಕರವನ್ನು ಮುಂದೂಡುವಂತೆ ಸರ್ಕಾರ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿಗಳು ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡಿದ್ದು, ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ.
3: ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014ರಲ್ಲಿ ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026ರ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026ರ ವೇಳೆಗೆ 50 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ.
0: ಕ್ರೀಡಾ ಲೋಕದ ಪ್ರತಿಷ್ಠಿತ UCI ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದ್ದು, ಈ ಮೂಲಕ ಸೈಕ್ಲಿಂಗ್ ವಿಭಾಗದ ಈ ಜಾಗತಿಕ ಸರಣಿಯು ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಹಾರಾಷ್ಟ ಸರ್ಕಾರ, ಭಾರತೀಯ ಸೈಕ್ಲಿಂಗ್ ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಈ ಬಿಡ್ ಸಲ್ಲಿಸಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ 5ನೇ ದಿನವಾದ ಇಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೀನಾ ತೈಪೆ ವಿರುದ್ದ 32-21 ಅಂಕಗಳ ಅಂತರದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಇದು ಗುಂಪು ಹಂತದಲ್ಲಿ ಭಾರತಕ್ಕೆ ಸತತ 4ನೇ ಗೆಲುವಾಗಿದೆ. ಈ ನಡುವೆ ಭಾರತದ ಮಹಿಳಾ ತಂಡ ಇರಾನ್ ತಂಡವನ್ನು ಗುಂಪು ಹಂತದಲ್ಲಿ 37-23 ಅಂಕಗಳ ಅಂತರದಲ್ಲಿ ಮಣಿಸಿದೆ. ಇದಕ್ಕೂ ಮುನ್ನ ಮಹಿಳಾ 60 ಕೆಜಿ ವುಶು ಸಾಂಡಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ರೋಷಿಬಿನಾ ದೇವಿ ನಾವೋರೆಮ್ ಚೀನಾದ ಝಾಂಗ್ ಕ್ಸಿಯಾ ವುಯು ವಿರುದ್ಧ 0-2 ಅಂತರದಿಂದ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ರೋಷಿಬಿನಾ ಅವರಿಗೆ ಲಭಿಸುತ್ತಿರುವ ಸತತ 3ನೇ ಪದಕವಾಗಿದೆ. ಇನ್ನೊಂದೆಡೆ ರೋಮಿಂಗ್ ಸ್ಪರ್ಧೆಯ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಅತ್ಯುತ್ತಮ ಪ್ರದರ್ಶನ ನೀಡಿ ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿತು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದು ಅವರ ಮುಂದಿನ ಕ್ರೀಡಾಪಯಣಕ್ಕೆ ಶುಭ ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲೂ ಪ್ರಸಾರವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ ಜಿ4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
3: ಕೇಳಮ್ಮ ನಾಳೆಯೆಲ್ಲ ನಮ್ಮದೇ, ಇದನ್ನೆಂದು ಭೂಮಿ ಕೂಡ ನಂಬಿದೆ.
4: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
5: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಪರಿಹರಟೆ. ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಪರಿಹರಟೆ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ.
1: ಬಹುರಹಸ್ಯವೋ ಸೃಷ್ಟಿ.

ನಮ್ಮ ಸೃಷ್ಟಿ ಬಹಳ ಬಹುರಹಸ್ಯವಾದಂಥದ್ದು. ಅದಕ್ಕೆ ಹೇಳ್ತಾರೆ, ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದಲ್ಲವಿದೆವೆಂಬ ವಾದ ಬರಿಹರಟೆ, ಗುಹೆಯೊಳು ಇಹುದೆಲ್ಲ ತತ್ವಗಳ ಮೂತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಈ ಸೃಷ್ಟಿ ಇದೆಯಲ್ಲ, ಬಹುರಹಸ್ಯವಾದಂಥದ್ದು, ಗಂಭೀರವಾದಂಥದ್ದು, ತಿಳುವಳಿಕೆಯನ್ನು ಮೀರಿದಂಥದ್ದು. ಎಂದು ಪ್ರಪಂಚ ಶುರುವಾಯಿತು, ಎಂದು ಮುಗೀತದೆ? ವಿಜ್ಞಾನಿಗಳು ತತ್ವಜ್ಞಾನಿಗಳು ಇಬ್ಬರೂ ತಲೆ ಕೆಡಿಸ್ಕೊಂಡಿದ್ದಾರೆ ಪ್ರಪಂಚ ಹೇಗೆ ಶುರುವಾಯಿತು ಅಂತ. ಯಾರಿಗೂ ಗೊತ್ತಾಗಿಲ್ಲ. ರಹಸ್ಯ ಗಂಭೀರವಾಗಿರುವಂಥದ್ದು. ಜೀವ ರಹಸ್ಯ, ಇವತ್ತಿಗೂ ನಮಗೆ ಜೀವ ಬಂತು, ಮೊದಲನೇ ಸಲ ಜೀವ ಹೇಗೆ ಹುಡ್ತು ಅಂತ ವಿಜ್ಞಾನ ಒದ್ದಾಡ್ತಾ ಇದ್ದಾರೆ. ಫರ್ಮಿಕ್ ಒಬ್ಬರದ್ದು ಪುಸ್ತಕ, ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ದೋಸ್ ತ್ರೀ ಮಿನಿಟ್ಸ್ ಅಂತ ಪುಸ್ತಕ. ಮೊದಲೇ ಸಲ ಡಿ ಎನ್ ಎ ಹೇಗಾಯಿತು, ಮೊದಲೇ ಸಲ ರೆಪ್ಲಿಕೇಶನ್ ಹೇಗಾಯಿತು, ಜೀವ ಉದಯ ಆದದ್ದು ಹೇಗೆ, ಕಣಗಳು ಮೊದಲು ಆಕ್ಸಿಜನ್ ಹೈಡ್ರೋಜನ್ ಎಲ್ಲ ಇದ್ದಾವೆ, ಎಲ್ಲಿ ಸೇರ್ಕೊಂಡು ಜೀವ ಬಂತಪ್ಪ ಇದು? ನಮ್ಮ ಲೆಬೊರೇಟ್ರಿಯಲ್ಲಿ ತಯಾರು ಮಾಡ್ಬೋದು, ಎಲ್ಲ ಕೆಮಿಕಲ್ಸ್ ತಯಾರು ಮಾಡ್ಬೋದು, ಸೇರಿಸಿದ್ರೆ ಜೀವ ಆಗತ್ತಾ? ಅದು ಹೇಗಾಯ್ತದು? ಬಹು ರಹಸ್ಯವೋ ಜೀವ, ಅಹೌದದು ಅಲ್ಲವಿದು. ಹೌದದು, ಹೌದು ಹಾಗೆ ಅಲ್ಲ, ಹೌದು ಅಲ್ಲ, ಅಲ್ಲ ಹೌದು ಅಲ್ಲ. ಈ ವಾದ ಬರೀ ಹರಟೆ. ನಾವು ಹರಟೆ ಕೂತಿದ್ವಿ, ಅದು ಜೀವ ಹಾಗೆ ಹೇಗೆ ಅಂತ. ಗುಹೆಗಳು ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಮಾತು ಎಷ್ಟು ಒತ್ತಿ ಹೇಳ್ತಾರೆ ನೋಡಿ, ತತ್ವಗಳ ತತ್ವದ ಮೂಲ. ಈ ಎಲ್ಲ ತತ್ವಗಳು ಅಂತ ಹೇಳ್ತೀವಲ್ಲ ನಾವು, ಅಹುದು ತತ್ವ ಇದೆ, ಇಲ್ಲ ತತ್ವ ಅಂತ ಏನು ಹೇಳ್ತೀವಿ, ಇದರೆಲ್ಲ ಮೂಲ ಗುಹೆಯೊಳಗಿದೆ ಅಂತ. ಇದು ಒಂದು ಉಪನಿಷತ್ ಮಾತದು, ಅದನ್ನು ಡಿ ವಿ ಜಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇಳ್ತಾರೆ, ಗುಹೆಯೊಳಗೆ ಅಲ್ಲೊಂದು ಪ್ರಾಣಿ ಇದೆ ಅಂತ ನಂಬ್ಕೋಬೇಕು. ಗುಡಿಗೆ ಹೋಗಿಲ್ಲ ನಾವು, ಗುಡ್ಡ ಮೇಲೆ ಹೋಗಿಲ್ಲ, ಪರ್ವತ ಮೇಲೆ ಗುಹೆ ಇದೆ. ಗುಹೆಯೊಳಗೆ ಏನಿದೆ? ಅಲ್ಲಿ ಹುಲಿ ಇದೆಯಾ, ಸಿಂಹ ಇದೆಯಾ, ಕರಡಿ ಇದೆಯಾ, ಅಥವಾ ಕೋತಿ ಇದಾವ, ಹಾವಿದಾವ? ಇಲ್ಲಿ ಕೂ ಚರ್ಚೆ ಮಾಡ್ತಾ ಇದ್ದೀವಿ. ಉಪನಿಷತ್ತಲ್ಲಿ ಹೇಳ್ತಾರೆ, ಗುಹೆಗೆ ಹೋಗಿ ಒಂದು ಹೋಗಿ ಹೋದವರಿಲ್ಲ, ವರದಿ ತಂದವರಿಲ್ಲ. ಗುಹೆಯೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಕೂತು ವಾದ ಮಾಡ್ತಾ ಇದ್ದೀವಿ, ನಾವೆಲ್ಲ ಹಾಗೆ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಗುಹೆಯೊಳಗೆ ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಆ ಗುಹೆ ನೋಡಿಲ್ಲ ನಾವು, ಆದ್ದರಿಂದ ಬಹಿರ ಅಂತರ ರಹಸ್ಯ ಮಂಕುತಿಮ್ಮ. ಈ ಒಳಗೆ ಹೊರಗೆ, ಮನುಷ್ಯನ ಮನಸ್ಸಿನ ಒಳಗಿರುವಂಥದ್ದು, ಮನಸ್ಸಿನ ದೇಹದ ಹೊರಗಿರುವಂಥದ್ದು, ಇವೆರಡೂ ರಹಸ್ಯ. ಆದ್ದರಿಂದ ರಹಸ್ಯ ಕೆದಕೋದ್ಬೇಡ, ಹೇಗಿದೆಯೋ ಹಾಗೆ ಬದುಕೋಣ ಅಂತ.

ಎತ್ತೆತ್ತ ನೋಡಲುಂ ಗುಪ್ತಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಎತ್ತೆತ್ತ ನೋಡಲುಂ ಗುಪ್ತಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ನೇಹಿತರೆ, ಸಮಯ ಆಗಿದೆ 1:37:39. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಲೇಖಾ ಹೆಗಡೆ. ಇವರು ಮೂಲತಃ ಉಡುಪಿಯವರು. ಆರೋಗ್ಯ ಮತ್ತು ಜೀವನ ಶೈಲಿಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇವರು ಆನ್ಲೈನ್ ಮೂಲಕ ಪ್ರಪಂಚದಾದ್ಯಂತ ಹಲವಾರು ಜನರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಜೀವನ ಶೈಲಿ, ಆರೋಗ್ಯಕರ ಅಭ್ಯಾಸಗಳು ಕುರಿತು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವಂತಹ ಜೀವನ ಶೈಲಿ ಸಂಬಂಧಿಸಿದ ಕಾಯಿಲೆಗಳನ್ನು ನಿರ್ವಹಿಸುವುದು ಹೇಗೆ ಅನ್ನೋದರ ಕುರಿತು ಮಾತನಾಡಲಿದ್ದಾರೆ. ಶ್ರೀಲೇಖಾ ಹೆಗಡೆಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಶ್ರೀಲೇಖಾ ಅವರೇ, ಹೇಳಿ, ಇವತ್ತು ನಾವು ಯಂಗ್ಸ್ಟರ್ಸಲ್ಲಿ ಏನು ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಅವರಲ್ಲಿ ಬರ್ತಾ ಇರೋಂತಹ ಕಾಯಿಲೆಗಳು ಅದೆಲ್ಲ ಲೈಫ್ ಸ್ಟೈಲಿಂದನೇ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೀಗೆ ಈ ಅವರ ಜೀವನ ಶೈಲಿಯಿಂದ ಸಂಬಂಧಿಸಿದಂತಹ ಕಾಯಿಲೆಗಳು ಅಂದರೆ ಏನು, ಇವೆಲ್ಲ ಇಂದಿನ ಜನರೇಷನಲ್ಲಿ ಯಾಕೆ ಹೆಚ್ಚು ಕೇಳಿಬರ್ತಾ ಇದೆ?
2: ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ನಮ್ಮ ಡೈಲಿ ಹ್ಯಾಬಿಟ್ಸಿಂದ, ಮತ್ತು ನಾವು ಏನು ತಿಂತಿದ್ದೀವಿ, ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ, ಮತ್ತು ನಿದ್ದೆ ಮತ್ತು ಸ್ಟ್ರೆಸ್ನ ಹೇಗೆ ಮ್ಯಾನೇಜ್ ಮಾಡುತ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವ ಹೆಲ್ತ್ ಪ್ರಾಬ್ಲಮ್ಸ್. ಇದರಲ್ಲಿ ಒಬೇಸಿಟಿ, Type 2 diabetes, ಮತ್ತು ಹೈ ಬಿ ಪಿ, PCOD, PCOS, ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್, ಮತ್ತು ಹಾರ್ಟ್ ಡಿಸೀಸಸ್ ಬರುತ್ತೆ. ಮುಂಚೆ ಇವೆಲ್ಲ ದೊಡ್ಡವರಲ್ಲಿ ಹೆಚ್ಚಿಗೆ ಕಂಡುಬರುತ್ತಿತ್ತು. ಆದರೆ ಇವತ್ತು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ, ಮತ್ತು ಸ್ಲೀಪ್ ತುಂಬ ಕಮ್ಮಿ ಇದೆ, ಸ್ಟ್ರೆಸ್ ಜಾಸ್ತಿ ಇದೆ, ಇದರಿಂದ ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನವ ಯುವಕರಲ್ಲಿಯೂ ನೋಡೋಕ್ಕೆ ಬರ್ತಿದೆ. ಅದಕ್ಕೆ ಚಿಕ್ಕ ವಯಸ್ಸಿಂದಲೇ ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ.
1: ಓಕೆ, ಸೊ ಚಿಕ್ಕ ವಯಸ್ಸಿಂದಲೇ ನಾವು ಮಕ್ಕಳಿಗೆ ಹೆಲ್ದಿ ಹ್ಯಾಬಿಟ್ಸ್ನ ಕಲಿಸ್ತಾ ಇದ್ರೆ ಅದು ಅವ್ರ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ಇವಾಗ ಯುವ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಾರಂತಹ ಈ ಏನು ಒಂದು ಲೈಫ್ ಸ್ಟೈಲ್ ಸಂಬಂಧಿಸಿದಂತಹ ಸಮಸ್ಯೆಗಳಿದೆಯಲ್ಲ, ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಅಂತ ಹೇಳೋಕ್ಕಾಗತ್ತಾ?
2: ಹಾಂ, ಸೊ ನಮ್ಮ ಯೂತ್ಅಲ್ಲಿ ಇವತ್ತು ನಾವು ಹೆಚ್ಚಿಗೆ ನೋಡ್ತಾ ಇರೋ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಏನು ಅಂದರೆ, ಒಂದು ವೆಯ್ಟ್ ಗೇನ್, ಮತ್ತು ಒಬೆಸಿಟಿ, ಮತ್ತು ಬ್ಲಡ್ ಶುಗರ್ ಪ್ರಾಬ್ಲಮ್ಸ್ ಲೈಕ್ Type 2 diabetes ಅಂತೀವಿ, ಹೈ ಬಿ ಪಿ, ಫ್ಯಾಟಿ ಲಿವರ್, ಪ್ಲಸ್ ಕೊಲೆಸ್ಟ್ರಾಲ್, ಆ್ಯಂಡ್ ಇವಾಗೆಲ್ಲ ಇನ್ಫರ್ಟಿಲಿಟಿನೂ ತುಂಬ ಜಾಸ್ತಿ ಆಗ್ತಾ ಇದೆ. ಇವು ನೋಡೋಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಥರ ಕಾಣ್ಬೋದು, ಬಟ್ ಇದೆಲ್ಲ ನಮ್ಮ ಮೆಟಬಾಲಿಕ್ ಹೆಲ್ತ್ಗೆ ಕ್ಲೋಸ್ಲಿ ರಿಲೇಟ್ ಆಗಿದೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6th ರಿಪೋರ್ಟ್ಸ್ ಬಂದಿದೆ. ಅದರ ಪ್ರಕಾರ 15-49 ಏಜಲ್ಲಿ 30.7% ಮಹಿಳೆಯರುಗಳಿಗೆ ಮತ್ತು 27.3% ಗಂಡಸರು ಓವರ್ವೇಟ್ ಮತ್ತು ಒಬೇಸ್ ಇದ್ದಾರೆ. ಇನ್ಫ್ಯಾಕ್ಟ್ ಮಕ್ಳಿಗಂತ ಬಂದಾಗ ವರ್ಲ್ಡ್ ಒಬೆಸಿಟಿ ಅಟ್ಲಾಸ್ಟ್ 2026 ಪ್ರಕಾರ ನಮ್ಮ ದೇಶ ಸೆಕೆಂಡಲ್ಲಿದ್ದಾರೆ ಒಬೆಸಿಟಿಯಲ್ಲಿ. ಸೊ ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಅಕಾರ್ಡಿಂಗ್ ಟು ಲೈಕ್ ಸ್ಟಡೀಸ್ 2050 ತನಕ ಆಲ್ಮೋಸ್ಟ್ 44 crore ಜನ ಒಬೇಸ್ ಮತ್ತೆ ಓವರ್ ವೇಟ್ ಅಲ್ಲಿ ಇರ್ತಾರೆ ನಮ್ಮ ದೇಶದಲ್ಲಿ.
1: ಇಷ್ಟು ಅಪಾಯದಲ್ಲಿದ್ದಾರೆ, ಇದೆಲ್ಲ ಬರೀ ಅವರ ಜೀವನ ಶೈಲಿಯಿಂದ ಬರ್ತಾ ಇದೆ ಅಂತ ಶ್ರೀಲೇಖಾ ಅವರು ಹೇಳ್ತಾ ಇದ್ದಾರೆ. ಶ್ರೀಲೇಖಾ ಅವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ ಒಂದು ಹಾಡಿನ ನಂತರ.

0: ಸ್ನೇಹಿತರೆ, ಶ್ರೀಲೇಖಾ ಹೆಗ್ಡೆ ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತಾ, ಶ್ರೀಲೇಖಾ ಅವರೇ, ನೀವು ಹೇಳ್ತಾ ಇದ್ರಿ ಒಂದು ನಮ್ಮ ಜೀವನ ಶೈಲಿಯ ಅಭ್ಯಾಸಗಳೇನಿದೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅದೇ ಜಾಸ್ತಿ ಮೇಜರ್ ಇಂಪ್ಯಾಕ್ಟ್ ಕೊಡೋದು ಅಂತ ಹೇಳ್ತಾ ಇದ್ರಿ. ಈಗ ಹಿಂದಿನ ಪೀಳಿಗೆಯವರಿಗೆ ಹೋಲಿಸಿದ್ರೆ ಇವತ್ತಿನ ಯುವಜನರು ಆರೋಗ್ಯ ಸಮಸ್ಯೆಗಳನ್ನು ತುಂಬ ಚಿಕ್ಕ ವಯಸ್ಸಲ್ಲೇ ಕಾಣ್ತಾ ಇದ್ದಾರೆ. ನೋಡ್ಬೋದು ಇವಾಗ ತುಂಬ ಯಂಗ್ಸ್ಟರ್ಸ್ 20-25 ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಹೋಗ್ತಾ ಇದೆ. ಈ ಥರದ್ದೆಲ್ಲ ಆಗ್ತಾ ಇರೋದು ಯಾವ ಕಾರಣಕ್ಕೆ?
1: ಕರೆಕ್ಟ್, ಇದು ಮುಂಚಿನ ಕಾಲದ ಜನರಿಗೆ ಕಂಪೇರ್ ಮಾಡಿದರೆ ಇವತ್ತಿನ ಯೂತ್ನಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ ಆಗಿದೆ, ಪ್ಲಸ್ ಹೈಲಿ ಪ್ರೊಸೆಸ್ ಫುಡ್ ತಿಂತಾರೆ, ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿನೂ ಕಮ್ಮಿ ಆಗೋಗಿದೆ, ಆಲ್ಕೋಹಾಲ್ ಕನ್ಸಮ್ಷನ್ ಜಾಸ್ತಿ ಆಗಿದೆ, ಮತ್ತು ಸರಿಯಾಗಿ ನಿದ್ದೆ ಮಾಡಲ್ಲ, ಆ್ಯಂಡ್ ವರ್ಕಿಂದ ಸ್ಟ್ರೆಸ್ ತುಂಬ ಇದೆ ಅವ್ರಿಗೆ. ಸೊ ಇದರಿಂದ ಮುಂಚೆ ಎಲ್ಲ ಯಾವುದು ಲೈಕ್ 45-50 ವರ್ಷ ನಂತರ ಬರುವ ಡಿಸೀಸಸ್ ಎಲ್ಲ ಇವಾಗ ಯಂಗ್ ಏಜಲ್ಲೇ ಬರ್ತಿದೆ. ಇನ್ಫ್ಯಾಕ್ಟ್ ನಾನು ನಿಮಗೆ ನಂಬರ್ಸ್ ಪ್ರಕಾರ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಇವಾಗ 10 crore ಜನ ಆಲ್ರೆಡಿ ಡಯಾಬಿಟಿಕ್ ಇದ್ದಾರೆ, ಪ್ಲಸ್ 13.6 crore ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ. ಅದೇ ಅಡಲ್ಟ್ಸ್ ಅಂತ ನಮ್ಮ ಯೂತ್ ಅಂತ ಬಂದಾಗ 4ರಲ್ಲಿ 1ರಿಗೆ ಹೈಪರ್ ಟೆನ್ಷನ್ ಹೈ ಬಿ ಪಿ ಇದೆ, ಮತ್ತು 3ರಲ್ಲಿ 1ರಿಗೆ ಫ್ಯಾಟಿ ಲಿವರ್ ಇದೆ. ಆ್ಯಂಡ್ ಡೇ ಬೈ ಡೇ ಈ ನಂಬರ್ಸ್ ಬರೀ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಅದು ಇಟ್ಸ್ ಲೈಕ್ ವೆರಿ ಕನ್ಸರ್ನಿಂಗ್.
0: ಓಕೆ, ಈಗ ನಾವು ತಿನ್ನೋ ಆಹಾರದಿಂದಲೇ ಇದೆಲ್ಲ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಹಾಗೆ ನಮ್ಮ ಅಭ್ಯಾಸಗಳು, ನಮ್ಮ ದಿನಚರಿ ಹೇಗಿರುತ್ತೆ, ನಾವು ರೊಟೀನ್ನ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೇಗೆ ಈ ಆರೋಗ್ಯ ಮತ್ತು ಆಹಾರ ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ?
1: ಫುಡ್ ಇದೆ ಅಲ್ವಾ, ಫುಡ್ ನಮ್ಮ ಬಾಡಿಗೆ ಫ್ಯೂಯಲ್ ಇದ್ದಾಗ ಸೊ ನಾವು ಡೈಲಿ ಯಾವ ಫುಡ್ ತಿಂತಿದ್ದೀವಿ ಮತ್ತು ಹೆಂಗೆ ತಿಂತಿದ್ದೀವಿ ಇದು ನಮ್ಮ ಮೆಟಬಾಲಿಸಮ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಈಗೆಲ್ಲ ಇದು ಪ್ರೊಸೆಸ್ಡ್ ಫುಡ್, ತುಂಬ ಸಕ್ಕರೆ ಉಪ್ಪು ಇರೋ ಫುಡ್, ಮತ್ತು ಅನ್ಹೆಲ್ದಿ ಫ್ಯಾಟ್ಸ್ ಇರೋ ಫುಡ್ ತುಂಬ ಜಾಸ್ತಿ ತಿಂತಿದ್ದೀವಿ. ಇದರಿಂದ ನಮ್ಮ ಮೆಟಬಾಲಿಸಮ್ ಎಫೆಕ್ಟ್ ಆಗ್ತಿದೆ, ಆ್ಯಂಡ್ ಅದು ಮತ್ತು ಇಂಡೈರೆಕ್ಟ್ಗೆ ನಮಗೆ ಈ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್, ಬಿ ಪಿ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ಬಾಡಿಗೆ ನ್ಯಾಚುರಲಾಗಿ ಹೆಂಗೆ ಹೀಲ್ ಆಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಓನ್ಲಿ ಥಿಂಗ್ ಇಸ್ ನಾವು ಅದಕ್ಕೆ ಒಂದು ಪ್ರಾಪರ್ ಬ್ಯಾಲೆನ್ಸ್ಡ್ ಫುಡ್ ಕೊಡಬೇಕು. ಇವಾಗ ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಏನು, ಇವಾಗ ನಮ್ಮ ಪ್ಲೇಟಲ್ಲಿ 1/2 part ಫೈಬರ್ ಇರಬೇಕು, ಆ್ಯಂಡ್ 3/4 part ಇಲ್ಲ 1/4 part ಇದೆ ಅಲ್ವಾ, ಅದು ಪ್ರೋಟೀನ್ ಇರಬೇಕು, ಆ್ಯಂಡ್ 1/2ಕ್ಕಿಂತ ಸ್ವಲ್ಪ ಕಮ್ಮಿ ಕಾರ್ಬ್ಸ್ ಇರಬೇಕು, ಆ್ಯಂಡ್ ಒಂದು ಚಿಕ್ಕ ಪೋರ್ಷನಲ್ಲಿ ನಾವೇನಿದು ಮೊಸರು ಮತ್ತು ಮಜ್ಜಿಗೆ ಆ್ಯಂಡ್ ಸ್ವಲ್ಪ ಸೀಡ್ಸ್ ಇದೆಲ್ಲ ಇಟ್ಟರೆ ಇದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಥರ ಆಗುತ್ತೆ.
0: ಹೌದು, ನಮ್ಮ ಹಿಂದಿನ ಜನಕ್ಕೆ ಈ ಬ್ಯಾಲೆನ್ಸ್ ಡಯಟು ನಮ್ಮ ಪ್ಲೇಟಲ್ಲಿ ಎಲ್ಲ ಇರಬೇಕು ಅನ್ನೋದು ಮೋಸ್ಟ್ಲಿ ಗೊತ್ತಿರಲಿಲ್ಲ, ಬಟ್ ಅವ್ರು ಅವಾಗಲೂ ಅದನ್ನು ಮೇಂಟೈನ್ ಮಾಡಿದ್ರು. ಏನು ಪಲ್ಯ, ಕೋಸಂಬರಿ, ಅನ್ನ, ಸಾರು, ಚಪಾತಿ, ಮೊಸರು, ಮಜ್ಜಿಗೆ ಅಂತ ಎಲ್ಲದನ್ನು ಅವ್ರು ಇಟ್ಟಿದ್ರು. ಬಟ್ ಇವತ್ತು ನಾವು ಬರೀ ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಗಳ ಕಡೆಗೆ, ಬೇಕರಿ ಐಟಮ್ಗಳ ಕಡೆಗೆ ಗಮನ ಜಾಸ್ತಿ ಹರಿಸ್ತಾ ಇಂಥದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಅನಿಸ್ಬೋದು. ಹೌದಲ್ವಾ?
1: ಕರೆಕ್ಟ್.
0: ಓಕೆ, ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ನಮ್ಮ ಕೇಳುಗರಿಗೆ ನಿಮ್ಮಿಂದ ಮಾಹಿತಿಯನ್ನು ಕೊಡೋಣ ಮತ್ತೊಂದು ಹಾಡನ್ನು ಕೇಳಿದ ನಂತರ.

0: ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಶ್ರೀಲೇಖಾ ಹೆಗಡೆ, ಲೈಫ್ ಸ್ಟೈಲ್ ಆ್ಯಂಡ್ ಹೆಲ್ತ್ ಕೋಚ್, ಇವರ ಜೊತೆಗೆ ಮಾತನಾಡ್ತಾ ಸಾಕ್ತಾ ಇದ್ದೇವೆ. ಶ್ರೀಲೇಖಾ ಅವರೇ, ನೀವು ಹೇಳ್ತಾ ಇದ್ರಿ ಒಳ್ಳೆ ಊಟ ಮಾಡಬೇಕು, ಎಲ್ಲ ಬ್ಯಾಲೆನ್ಸ್ ಆಗಿರುವಂಥ ಫುಡ್ ತೊಗೋಬೇಕು ಅಂತ. ಅದು ಊಟದ ಜೊತೆಗೆ ಈ ದೈಹಿಕ ಚಟುವಟಿಕೆಗಳು, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್, ಜಾಗಿಂಗ್, ಅದೆಲ್ಲ ಹೇಗೆ ಪರಿಣಾಮ ಬೀರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ?
1: ಹೌದು, ಹೆಲ್ದಿ ಫುಡ್ ತುಂಬ ಇಂಪಾರ್ಟೆಂಟ್. ಆದರೆ ಫುಡ್ ಒಂದೇ ಸಾಕಾಗಲ್ಲ. ಹೆಲ್ದಿ ಲೈಫ್ ಸ್ಟೈಲ್ ಅಂದಾಗ 80% ನಮ್ಮ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ 20% ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ನಮ್ಮ ಮೆಂಟಲ್ ಹೆಲ್ತ್. ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಅಂದಾಗ ಜಿಮ್ಗೆ ಹೋಗಬೇಕು ಅಥವಾ ಹೆವಿ ವರ್ಕೌಟ್ ಮಾಡಬೇಕು ಅಂತ ಏನೂ ಇಲ್ಲ. ಸಿಂಪಲಾಗಿ ಡೈಲಿ ವಾಕಿಂಗ್ ಮಾಡೋದು, ಇಲ್ಲಾಂದರೆ ಸೈಕ್ಲಿಂಗ್, ಯೋಗ, ಇಲ್ಲಾಂದರೆ ಮನೆಯಲ್ಲೇ ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಇನ್ಫ್ಯಾಕ್ಟ್ ಇದೆಲ್ಲ ನಮ್ಮದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡೋಕ್ಕೆ, ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಆಲ್ಸೋ ಲೈಕ್ ಇದನ್ನು ನಮ್ಮ ಡೈಲಿ ರೊಟೀನಲ್ಲಿ ಇನ್ಕ್ಲೂಡ್ ಮಾಡಿದರೆ ಓವರಾಲ್ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ.
0: ಓಕೆ, ಈಗ ನಾವು ತಿಂತಾ ಇದ್ದೀವಿ ಚೆನ್ನಾಗಿ, ಬ್ಯಾಲೆನ್ಸ್ ಆಗಿರೋದು ತಿಂತಾ ಇದ್ದೀವಿ, ಹಾಗೆ ಡೈಲಿ ವಾಕಿಂಗು, ಜಾಗಿಂಗು, ಎಕ್ಸಸೈಸ್ನು ಮಾಡ್ತಾ ಇದ್ದೀವಿ, ಇದಲ್ಲದೇನು ನಂಗೆ ನಿದ್ದೆ ಬರ್ತಾ ಇಲ್ಲ, ನಾನು ಜಾಸ್ತಿ ಫೋನ್ ನೋಡ್ತಾ ಇದ್ದೀನಿ, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ, ಅದೆಲ್ಲ ಇದೆಲ್ಲ ಮೆಂಟಲ್ ಹೆಲ್ತ್ ಮೇಲೆ ಅಥವಾ ನಮ್ಮ ಸ್ಟ್ರೆಸ್ ಮೇಲೆ ಯಾವ ಥರ ಪರಿಣಾಮ ಬೀರ್ಬೋದು?
1: ಕರೆಕ್ಟ್. ಸೊ ಇದು ಸ್ಲೀಪು, ಸ್ಟ್ರೆಸ್ಸು ಮತ್ತು ಮೆಂಟಲ್ ವೆಲ್ಬೀಯಿಂಗ್, ಈ ಮೂರು ತುಂಬ ಇಂಪಾರ್ಟೆಂಟ್.
0: ಓಕೆ,
1: ಇವೆಲ್ಲ ನಮ್ಮ ಮೆಟಬಾಲಿಕ್ ಹೆಲ್ತ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ, ಮತ್ತು ಅದು ನಮ್ಮ ಮತ್ತೆ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಲೀಡ್ ಆಗುತ್ತೆ. ಇವಾಗೆಲ್ಲ ನಾವು ನೋಡ್ತೀವಿ, ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಮತ್ತು ಅನ್ಟೈಮ್ಲಿ ವರ್ಕ್ ಶಿಫ್ಟ್ಸ್ ಇರುತ್ತೆ, ಅದಕ್ಕೆ ನಮ್ಮ ಈಟಿಂಗ್ ಹ್ಯಾಬಿಟ್ಸು ಚೇಂಜ್ ಆಗಿದೆ, ಆ್ಯಂಡ್ ಇದರಿಂದ ಪ್ಲಸ್ ನಮ್ಮ ವರ್ಕ್ ಸ್ಟ್ರೆಸ್ಸಿಂದನೂ ತುಂಬ ನಮ್ಮ ಹೆಲ್ತ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸೊ ದಿಸ್ ಇಸ್ ಸಮಥಿಂಗ್ ಆಲ್ಸೋ ಲೈಕ್ ನಾವು ತುಂಬ ಗಮನ ಕೊಡಬೇಕು. ಅದಕ್ಕೆ ಮಿನಿಮಮ್ 6 hours ಆಫ್ ಗುಡ್ ಕ್ವಾಲಿಟಿ ಸ್ಲೀಪ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೆಂಗೆ ಇದು ಕಲ್ಟಿವೇಟ್ ಮಾಡ್ಬೋದು, ಅಟ್ ಲೀಸ್ಟ್ ನಾವು ನಮ್ಮ ರೊಟೀನಲ್ಲಿ ಸ್ವಲ್ಪ ಮೆಡಿಟೇಷನ್, ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದು, ಆ್ಯಂಡ್ ಮಲಗೋಕ್ಕಿಂತ ಮುಂಚೆ ಅಟ್ ಲೀಸ್ಟ್ 1 hour ಮುಂಚೆ ಸ್ಕ್ರೀನ್ ಟೈಮ್ನ ಬಂದ್ ಮಾಡೋದು, ಆ್ಯಂಡ್ ಇನ್ಫ್ಯಾಕ್ಟ್ ಯೋಗ ನಿದ್ರಾ ಅಂತ ಇದೆ, ಸೊ ಮಲಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಅದು ಫಾಲೋ ಮಾಡಿದರೆ ನಮ್ಮ ಸ್ಲೀಪಿಗೆ ತುಂಬ ಹೆಲ್ಪ್ ಆಗುತ್ತೆ.
0: ಓಕೆ, ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ, ಇನ್ನಷ್ಟು ಮಾತಾಡೋಣ. ಹಾಗೆಯೇ ಸ್ನೇಹಿತರೆ, ಇಂದು ಶ್ರೀಲೇಖಾ ಅವರು ನಮ್ಮ ಸ್ಟುಡಿಯೋಗೆ ಬಂದು ಒಂದು ಖುಷಿಯಲ್ಲಿದ್ದಾರೆ. ಏನಂತಂದರೆ, ಇವತ್ತು ಅವರ ಅಮ್ಮನ ಹುಟ್ಟಿದ ದಿನ, ಸೊ ಹಾಗಾಗಿ ಅವ್ರ ಬರ್ಡೇ ದಿನ ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದೀನಿ ಅಂತ ಖುಷಿ ಪಡ್ತಾ ಇದ್ದಾರೆ. ನಿಮ್ಮ ಅಮ್ಮನಿಗೆ ನಾವು ಇಲ್ಲಿಂದನೇ ಹುಟ್ಟುಹಬ್ಬದ ಹಾರೈಕೆಗಳನ್ನ ಹೇಳ್ತಾ ಆ ಒಂದು ಹಾಡನ್ನು ಸಹ ಅವರಿಗೋಸ್ಕರ ಪ್ರಸಾರ ಮಾಡೋಣ. ಸ್ನೇಹಿತರೆ, ಕೇಳ್ತಾ ಇರಿ, ಮತ್ತಷ್ಟು ಮಾಹಿತಿಯನ್ನು ಶ್ರೀಲೇಖಾ ಹೆಗಡೆಯವರು ನಮಗೋಸ್ಕರ ಆರೋಗ್ಯದ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ. ಸ್ಟೇ ಟ್ಯೂನ್ ಟು FM Rainbow.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಲೇಖಾ ಹೆಗಡೆ. ಇವರು ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚ್. ಇವರ ಜೊತೆಗೆ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಹೇಗೆ ನಿರ್ಮಾಣ ಮಾಡ್ಕೋಬೋದು, ಅದಕ್ಕೆ ಬೇಕಾಗಿರುವಂತಹ ಸಲಹೆ ಸೂಚನೆಗಳೇನು ಅಂತ ತಿಳ್ಕೊತಾ ಇದ್ವಿ. ಶ್ರೀಲೇಖಾ ಅವರೇನು ಮಾತಾಡ್ತಾ ಇದ್ವಿ. ಈಗ ನಮಗೆ ಮುನ್ನೆಚ್ಚರಿಕಾ ಲಕ್ಷಣಗಳು ಅಂತ ಏನಾದರೂ ಬರುತ್ತಾ, ವಾರ್ನಿಂಗ್ ಸೈನ್ಸ್ ಏನಾದರೂ ಬರುತ್ತಾ ಯಂಗ್ಸ್ಟರ್ಸ್ಗೆ, ಇಲ್ಲಿಂದ ನನ್ನ ಹೆಲ್ತ್ ಹಾಳಾಗಿದೆ, ನಾನು ಇದ್ರ ಕಡೆ ಗಮನ ಹರಿಸಬೇಕು ಅಂತ, ನಮ್ಮ ದೇಹ ಯಾವ ರೀತಿ ಸೂಚನೆಗಳನ್ನ ಕೊಡಬಹುದು?
1: ಸೊ ಜನ್ರಲಿ ಯೂತ್ ಅಂತ ಬಂದಾಗ ಕೆಲವು ಬಾಡಿ ಚೇಂಜಸ್ನ ನಾವು ಏಜ್ ರಿಲೇಟೆಡ್ ಅಂದ್ಕೊಂಡು ಇಗ್ನೋರ್ ಮಾಡ್ತೀವಿ, ಅದು ನಾವು ಮಾಡಬಾರ್ದು. ನಮಗೆ ತುಂಬ ಟೈಮ್ ಟಯರ್ಡ್ನೆಸ್ ಇರ್ಬೋದು, ಇಲ್ಲಾಂದರೆ ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗೋದು, ಇಲ್ಲಾಂದರೆ ವೆಯ್ಟ್ ಲಾಸ್ ಆಗೋದು, ಇಲ್ಲಾಂದರೆ ನಮ್ಮ ಬೆಲಿ ರೀಜನ್ ಹತ್ರ ಫ್ಯಾಟ್ ಅಕ್ಯುಮ್ಲೇಟ್ ಆಗೋದು, ಇಲ್ಲಾಂದರೆ ತುಂಬ ತರ್ಸ್ತಿ ಫೀಲ್ ಆಗೋದು, ಇಲ್ಲಾಂದರೆ ಯೂರಿನೇಷನ್ ಜಾಸ್ತಿ ಆಗೋದು, ಆ್ಯಂಡ್ ಸಮ್ಟೈಮ್ಸ್ ನಮ್ಮ ನೆಕ್ ಹತ್ರ ಡಾರ್ಕ್ನೆಸ್ ಬರುತ್ತೆ, ಆ್ಯಂಡ್ ಫೇಸಲ್ಲಿ ಪಿಂಪಲ್ಸ್ ಮತ್ತು ಆ್ಯಕ್ನೆ, ಇಲ್ಲಾಂದರೆ ಫೇಷಿಯಲ್ ಹೇರ್ ಗ್ರೋ ಆಗುತ್ತೆ ಹುಡುಗಿರಿಗೆ. ಸೊ ಇದೆಲ್ಲ ನಮ್ಮ ಬಾಡಿ ಒಳಗಡೆ ಮೆಟಬಾಲಿಕ್ ಅಥವಾ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಅಂತ ಸೈನ್ಸ್. ಸೊ ಈ ಸಿಂಪ್ಟಮ್ಸ್ನ ನಾವು ಇಗ್ನೋರ್ ಮಾಡಬಾರ್ದು. ಆ್ಯಂಡ್ ಆಲ್ಸೋ ಪರ್ಸನ್ ಟು ಪರ್ಸನ್ ಅಲ್ವಾ, ಈ ಸಿಂಪ್ಟಮ್ಸ್ ವೇರಿ ಆಗತ್ತೆ. ಸೊ ಅದಕ್ಕೆ ನಮ್ಮ ಬಾಡಿ ಏನು ಹೇಳ್ತಿದೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಇಫ್ ಇದನ್ನು ನಾವು ಕನ್ಸಿಸ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಟ್ಸ್ ಬೆಟರ್ ಟು ಗೋ ಆ್ಯಂಡ್ ಕನ್ಸಲ್ಟ್ ಅ ಡಾಕ್ಟರ್ ಒನ್ಸ್.
0: ಈ ಥರ ಎಲ್ಲ ಲಕ್ಷಣಗಳಿದ್ರು ನಾನು ಆರಾಮಾಗಿದ್ದೀನಿ ಅನ್ನೋಂಥ ಒಂದು ಯೋಚನೆ ನಮಗಿರುತ್ತೆ. ಅಂಥ ಟೈಮಲ್ಲಿ ನಾವು ಆರೋಗ್ಯ ತಪಾಸಣೆನ ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು?
1: ಸೊ ಇವಾಗ ಹೆಲ್ತ್ ಅಂತ ಬಂದಾಗ ರೆಗ್ಯುಲರ್ ಚೆಕಪ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾವು ಫುಲ್ ಆರೋಗ್ಯಕ್ಕೆ ಇದ್ದೀವಿ ಅಂದರೂ ವರ್ಷಕ್ಕೆ ಒಂದ್ಸತಿ ಕಂಪ್ಲೀಟ್ ನಮ್ಮ ಬ್ಲಡ್ ಚೆಕಪ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ತುಂಬ ಟೈಮ್ ಏನಾಗುತ್ತೆ ಗೊತ್ತಾ, ಈ ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನೋದು ಓವರ್ ನೈಟ್ ಬರಲ್ಲ, ಇದು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ರಿಫ್ಲೆಕ್ಟ್. ಸೊ ಅದಕ್ಕೆ ಇಯರ್ಲಿ ಒನ್ಸ್ ಚೆಕಪ್ ಮಾಡೋದು ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ರೆಡಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ 6 months ಒನ್ಸ್ ನಾವು ನಮ್ಮ ಚೆಕಪ್ ಮಾಡಿಸ್ಬೇಕು.
0: ಓಕೆ, ಖಂಡಿತ ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೋಬಹುದು ನಮ್ಮ ಜೊತೆಗೆ ನೀವು. ಮತ್ತೊಂದು ಹಾಡನ್ನು ಕೇಳಿ ಬರೋಣ. ಹಾಡು ಕೇಳಿದ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತೆ.

0: ನಾನ್ ನೆಗೋಷಿಯೇಬಲ್, ಅದನ್ನ ಮೇಲೆ ಗಮನ ಇಡಿ. ಆ್ಯಂಡ್ 10 ಮಿನಿಟ್ಸ್ ಆಫ್ ಮೆಡಿಟೇಷನ್, ಇದು ಮಾಡಿ. ಈ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಇದೆ ಅಲ್ವಾ, ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡತ್ತೆ.
1: ಓಕೆ ಶ್ರೀಲೇಖ ಅವರೇ, ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿದ್ರಿ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ, ಜೀವನ ಶೈಲಿಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿನ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ತುಂಬಾ ಖುಷಿಯಾಯಿತು. ನಿಮ್ಮ ಮಾಹಿತಿಗಳನ್ನ ಎಲ್ರಿಗೂ ಮುಟ್ಟಿದೆ ಅಂತ ಭಾವಿಸ್ತಾ, ಮಾಹಿತಿಗಳನ್ನ ಅವರು ಸಹ ಅನುಸರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಶ್ರೀಲೇಖಾ ಹೆಗ್ಡೆ ಅವರು ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸಮಯ ಆಗಿದೆ 1:59:24. ಎರಡು ಗಂಟೆಗೆ ಸರಿಯಾಗಿ ಕೇಳಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ರಾಜ್ಯದ ವಿದ್ಯುತ್ ಬೇಡಿಕೆ ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸವದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ವಿಧಾನಸಭೆ ಅಧಿವೇಶನದ 4ನೇ ದಿನವಾದ ಇಂದು ಕೆಳಮನೆಯಲ್ಲಿ ಬರ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸದಸ್ಯ ಬಸವರಾಜು, ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು ಪ್ರದೇಶಗಳು ಮಳೆಯಿಲ್ಲದೆ ತತ್ತರಿಸಿ ಹೋಗಿವೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಮೇಲೆ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಈಗ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಸದನದ ಗಮನ ಸೆಳೆದರು. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ವಿಬಿಜಿರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸರ್ಕಾರದ ಗಮನ ಸೆಳೆದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, 1,60,00,000 ಮಾನವ ದಿನ ಉದ್ಯೋಗ ಸೃಜನೆ ಮಾಡಲಾಗಿದೆ. ಕೃಷಿ ಹೊಂಡ, ಕೆರೆ ನಿರ್ಮಾಣ, ರಸ್ತೆ ಸೇರಿದಂತೆ 300 ಕಾಮಗಾರಿಗಳನ್ನು ಗುರುತಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ರಾಜ್ಯದ ಬರಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲು ಸಭಾಪತಿ ಸಲೀಂ ಅಹಮದ್ ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಅವಕಾಶ ನೀಡಿದ ವೇಳೆ ಮಧ್ಯಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ನಡೆಸಲು ನಿಲುವಳಿ ಸೂಚನೆ ಮಂಡನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಪ್ರಸ್ತುತ ಬರಗಾಲ ಕುರಿತಂತೆ ಚರ್ಚೆ ನಡೆಸಬೇಕಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನೂ ನೀಡಬೇಕಿದೆ, ಬಳಿಕ ಈ ವಿಷಯ ಚರ್ಚೆಗೆ ಎತ್ತಿಕೊಳ್ಳುವ ಭರವಸೆ

0: ಭರವಸೆ ನೀಡಿದರು. ರಾಜ್ಯದಲ್ಲಿ 200 ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ಸೊ ನಾವು ಖಂಡಿತ ನಾವು ನಿಯೋಗ ಹೋಗಬೇಕು, ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ನ ಕೇಳಬೇಕು ಈಗ. ಆಮೇಲೆ ಅವರು ಅದನ್ನು ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನು ಅವ್ರು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚಿಸಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ತನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಣಕಾಸು ಇಲಾಖೆ ನೀಡಿರುವ ಸಲಹೆಯನ್ನು ಆಧರಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಇದು ಹಣಕಾಸು ಇಲಾಖೆಯ ಸಾಮಾನ್ಯ ಆಡಳಿತ ಪ್ರಕ್ರಿಯೆಯಾಗಿದ್ದು ರಾಜಕೀಯಗೊಳಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ 29 November 11 ನಡೆಯಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಗತ್ಯ ಸಿದ್ದತೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಾರಿ ಹಾಸನಾಂಬ ದರ್ಶನಕ್ಕೆ 14 ಅವಕಾಶ ದೊರೆತಿದ್ದು, ಮೊದಲ ಹಾಗೂ ಕೊನೆಯ ದಿನ ಹೊರತುಪಡಿಸಿ ಇನ್ನುಳಿದ 12 ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಂಪ್ರದಾಯದಂತೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಹಿರಿಯ ಮನೋವೈದ್ಯ, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರೂ ಆಗಿದ್ದ ಧಾರವಾಡದ ಡಾ ಆನಂದ ಪಾಂಡುರಂಗಿ ನಿಧನ ಹೊಂದಿದ್ದಾರೆ. ಪಾಂಡುರಂಗಿ ಅವರು ದಶಕಗಳ ಕಾಲ ವೈದ್ಯಕೀಯ ಸೇವೆಯಲ್ಲಿ ತೊಡಗಿ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿ ಯುವಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಹಾಗೂ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಕೊಡುಗೆ ನೀಡಿದ್ದಾರೆ.

ಹೊಂದಿದ್ದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಭಾರತೀಯ ವೈದ್ಯಕೀಯ ಕ್ಷೇತ್ರದ ಪ್ರತಿಷ್ಠಿತ ಡಾ ಬಿಸಿ ರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದರು. ಆನಂದ ಪಾಂಡುರಂಗಿ ನಿಧನದ ಸುದ್ದಿ ತಿಳಿದು ತೀವ್ರ ಆಘಾತ ಮತ್ತು ದುಃಖವಾಯಿತೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕಂಬನಿ ಮಿಡಿದಿದ್ದಾರೆ. ಅವರ ಕುಟುಂಬ ವರ್ಗ ಹಾಗೂ ಅಭಿಮಾನಿಗಳಿಗೆ ಅಗಲಿಕೆಯ ದುಃಖ ಸಹಿಸಿಕೊಳ್ಳುವ ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಸೇವೆ 2026 ಆಂದೋಲನ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಬರ ಕುರಿತು ಮುಂದುವರಿದ ಚರ್ಚೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಮೇಲೆ ಬೆಳಕು ಚೆಲ್ಲಿದ ಸದಸ್ಯ ಕೋನರೆಡ್ಡಿ. ರಾಜ್ಯದಲ್ಲಿ ಹೆಚ್ಚಿದ ವಿದ್ಯುತ್ ಬೇಡಿಕೆ, ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29 ನವೆಂಬರ್ 11 ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಸಮಯ ಆಗಿದೆ 2:41 ಈಗ ಕೇಳಿ ಜನಪ್ರಿಯ ಚಿತ್ರಗೀತೆಗಳು.

0: ಪ್ರತಿ ದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 3:30:04. ಈಗ ಕೇಳಿ 2026 ಏಷ್ಯನ್ ಗೇಮ್ಸ್ ಅಪ್ಡೇಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಹಲೋ, ವೆರಿ ವಾರ್ಮ್ ಆಕಾಶವಾಣಿ ಮೈ ಹೂ ದೋಸ್ತೋ ಸಾಕ್ಷಿ ಮಾಂಡವಾಲ್ ಔರ್ ಇಸ್ ವಕ್ತ ಮೇರೆ ಸಾಥ್ ಯಹಾ ಸ್ಟೂಡಿಯೋ ಮೇ ಮೌಜೂದ್ ಹೈ ಶಾಬಾಬ್ ಅನ್ವರ್ ಔರ್ ಹಮ್ ಲೇಕರ್ ಆ ಗಏ ಆಪ್ಕೆ ಲಿಯೇ ಆನ್ ಗೋಯಿಂಗ್ ಏಷ್ಯನ್ ಗೇಮ್ಸ್ 2026 ಕೆ ಲೈವ್ ಅಪ್ಡೇಟ್ಸ್. ಘಡಿ ಮೇ ಬಜ ರಹೇ ಇಸ್ ವಕ್ತ ದುಪಹರ್ ಕೆ 3:30 ಬಜೆ ಔರ್ ಇಸ್ ಅಪ್ಡೇಟ್ ಕಿ ಶುರುವಾತ್ ಮೇ ಏಕ್ ನಿರಾಶಾಜನಕ ಖಬರ್ ಕೆ ಸಾಥ್ ಕರ್ನೆ ವಾಲಿ ಹೂ ದೋಸ್ತೋ, ಕ್ಯೂಂಕಿ ವಿಮೆನ್ಸ್ ವರ್ಲ್ಡ್ ಫೈನಲ್ ಕೆ ಅಂದರ್ ಭಾರತ್ ಕಿ ಲೋನ್ ರಿಪ್ರೆಸೆಂಟೇಷನ್ ಜೋ ಕಿ ಥಿ ಪ್ರಣತಿ ನಾಯಕ್ ಉನ್ಸೇ ಹಮಾರಿ ಸಾರಿ ಉಮೀದೇ ಅಬ್ ಸಮಾಪ್ತ ಹೋ ಚುಕಿ ಹೈ. ಜಿ ಹಾಂ, ಪ್ರಣತಿ ನಾಯಕ್ಸ್ ಮೆಡಲ್ಸ್ ಹೋಪ್ ಇನ್ ದ ವಿಮೆನ್ಸ್ ವರ್ಲ್ಡ್ ಫೈನಲ್ ಆರ್ ಓವರ್. ಇಂಡಿಯಾಸ್ ಲೋನ್ ಜಿಮ್ನಾಸ್ ಸ್ಕೋರ್ 13.100 ಆಫ್ಟರ್ ಹರ್ 2 ಅಟೆಂಪ್ಟ್ಸ್ ಬಟ್ ಸ್ಟ್ರಾಂಗರ್ ಪರ್ಫಾರ್ಮೆನ್ಸಸ್ ಫ್ರಾಮ್ ಯು ಸಿಯೋ ಜೋಂಗ್, ಅನ್ ಚಂಗ್ ಓಕ್ ಅಂಡ್ ಡೂ ಸಿಯೋ ಪುಷ್ಟ ಡೌನ್ ದ ಸ್ಟ್ಯಾಂಡಿಂಗ್ಸ್ ಟು ದ 6th ಪೊಸಿಷನ್. ಉಜ್ಬೇಕಿಸ್ತಾನ್ಸ್ 51-year-old ಲೆಜೆಂಡ್ ಓಕ್ಸನಾ ಚೂಸೋವಿತ್ತಿನ ದೆನ್ ಸ್ಕೋರ್ 13.199 ಟು ಮೂವ್ ಅಹೆಡ್ ಆಫ್ ಪ್ರಣತಿ ಆಸ್ ವೆಲ್. ಇಸ್ ಖಬರ್ ಕೆ ಸಾಥ್ ಮೈ ಯಹಾ ಸೇ ಅಬ್ ಅಗ್ಲಿ ಅಪ್ಡೇಟ್ ಕಿ ಓರ್ ಇಶಾರಾ ಕರ್ ರುಖ ಕರೂಂಗಿ ಔರ್ ಉಸ್ಕೆ ಪಾಸ್ ಹಮ್ ಚಲೆಂಗೆ ಶಬಾಬ್ ಕೆ ಪಾಸ್.
3: ಜೀ, ಆಜ್ ಬಾಕ್ಸಿಂಗ್ ಕಿ ಮುಕ್ಕೇಬಾಜಿ ಕಾ ಜೋ ಮುಕಾಬಲಾ ಹೈ ಜಿಸ್ಮೇ ಭಾರತ್ ಕಿ ಸಮಾಪ್ತ ಹೋ ಚುಕಾ ಹೈ ಆಜ್ ಕೆ ದಿನ್ ಔರ್ ಕುಲ್ ಕಹಾ ಜಾಯೆ ಕಿ ಆಜ್ ಕಾ ದಿನ್ ಜೋ ಭಾರತೀಯ ಮುಕ್ಕೇಬಾಜಿ ಮೇ ದಿಲ್ ತೋಡ್ನೆ ವಾಲಾ ರಹಾ ಹೈ ಏಕ ತರಹ ಸೇ ಕಹಾ ಜಾಯೆ ತೋ. ಸುಮಿತ್, ಜೈಸಾ ಕಿ ಹಮ್ ಆಪ್ಕೋ ಅಪ್ಡೇಟ್ ದೇ ಚುಕೆ ಹೈ ಪಹಲೇ, ಕೈಸೇ ಸಮಯ ಪರ್ ಘಾಯಲ್ ಹೋಕರ್ ಬಾಹರ್ ಹೋ ಗಯೆ ಜಬ್ ವೋ ಜೀತ್ ಕೆ ಕರೀಬ್ ಆತೆ ಹುಏ ನಜರ್ ಆ ರಹೇ ಥೆ. ಉಸ್ಕೆ ಬಾದ್ ಮಹಿಳಾ ವರ್ಗ ಮೇ ಅಗರ್ ದೇಖಾ ಜಾಯೆ ತೋ ಭಾರತ್ ಕಿ ಸಾಕ್ಷಿ ಚೌಧರಿ ಸೇ ಕಾಫಿ ಉಮೀದೇ ಥಿ, ಕ್ಯೂಂಕಿ ಉನ್ಹೋನೆ ಶುರುವಾತಿ ರೌಂಡ್ ಮೇ ಒಲಂಪಿಕ್ ಪದಕ ವಿಜೇತಾ ಕೋ ಹರಾಯಾ ಥಾ, ಕಾಮನ್ವೆಲ್ತ್ ಗೇಮ್ ಮೇ ಸ್ವರ್ಣ ಪದಕ ವಿಜೇತಾ ಹೈ. ಕಾಫಿ ಜ್ಯಾದಾ ಉಮೀದ ಥಿ, ಅಚ್ಛಿ ಶುರುವಾತ್ ಭೀ ಉನ್ಹೋನೆ ಕಿ ಥಿ, ಲೇಕಿನ್ ವೋ ಅಪ್ನೆ ಔರ್ ದೋ ತೀನ್ ಸೇ ಮುಕಾಬಲಾ ಹಾರ್ ಗಯೀ. ಔರ್ ಜಾತೆ ಜಾತೆ ಏಕ ಥೋಡಿ ಸಿ ಉಮೀದ ಔರ್ ಆಶಾ ಜರೂರ ದೇ ಗಯೀ ಹೈ ವೋ ಅಪ್ನೆ ಖೇಲ್ ಸೇ ನಹೀ ಬಲ್ಕಿ ಕಿಸ್ಮತ್ ಸೇ. ಪರ್ವೀನ್ ಹುಡಾ ಕೋ ವಾಕೋವರ್ ಮಿಲ್ ಗಯಾ ಥಾ ಚುಕೆ ರೌಂಡ್ ಶುರು ಹೋನೆ ಸೇ ಪಹಲೇ ಹೀ. ಅಗರ್ ದೇಖಾ ಜಾಯೆ ತೋ ತಜಾಕಿಸ್ತಾನ್ ಕಿ ಮಲಿಕಾ ನೋಜಿಶೋವಾ ಕೋ ಥೋಡಿ ಸಿ ಪರಿಶಾನಿ ಹೋ ಗಯೀ ಥಿ, ಜಿಸ್ಕೆ ಕಾರಣ ಉನ್ಹೋನೆ ವಾಕೋವರ್ ದೇ ದಿಯಾ, ಜಿಸ್ಕೆ ಕಾರಣ ವೋ ಕ್ವಾರ್ಟರ್ ಫೈನಲ್ ಮೇ ಪಹುಂಚ ಗಯೀ. ತೋ ಏಕ ಉಮೀದ ಬನೀ ಹೈ ಕಿ ಕ್ವಾರ್ಟರ್ ಫೈನಲ್ ಮೇ ಅಬ್ ಉನ್ಹೇ ಹಮ್ ಖೇಲ್ತೆ ಹುವೆ ಯಾನಿ ಕಿ ಪರ್ವೀನ್ ಹುಡಾ ಕೋ ದೇಖ ಸಕ್ತೆ ಹೈ. ತೋ ಸಾಕ್ಷಿ ಮಹಾರಾಜ್, ಸಾಕ್ಷಿ ಚೌಧರಿ ಮಾಫ್ ಕೀಜಿಯೇಗಾ ಕಿ ಬಾತ್ ಅಗರ್ ಕೀ ಜಾಯೆ ತೋ ಮುಕ್ಕೇಬಾಜಿ ಕೆ ಮಹಿಳಾ ಕೆ 51 ಕಿಲೋಗ್ರಾಮ್ ಭಾರ ವರ್ಗ ಮೇ ರೌಂಡ್ ಆಫ್ 16 ಮೇ ಹಾರ ಕರ್ ಬಾಹರ್ ಹೋ ಗಯೀ. ಉನ್ಹೇ ಕಜಾಕಿಸ್ತಾನ್ ಕಿ ಮುಕ್ಕೇಬಾಜ್ ಅಲುವಾ ಬಾಲಿಕಮ್ ಬೋವಾ ನೆ 3-2 ಸೇ ಪರಾಜಿತ ಕಿಯಾ. ತೋ ಯೇ ಮುಕ್ಕೇಬಾಜಿ ಮೇ ಆಜ್ ತಕ್ ಕಾ ಸಫರ್ ಥಾ ಭಾರತ ಕಾ.
2: ಜೀ, ಔರ್ ಬಾಕ್ಸಿಂಗ್ ಕೇ ಅಂದರ್ ಏಕ್ ಸ್ಲೈಟ್ ಕರೆಕ್ಷನ್ ಕರ್ಕೆ ಆಪ್ಕೆ ಪಾಸ್ ವಾಪಸ್ ಆತಿ ಹೋ ಕಿ ವಿಮೆನ್ 65 kg ಪ್ರಿಲಿಮಿನರಿ ರೌಂಡ್ ಆಫ್ 16 ಮೇ ಭಾರತ್ ಕಿ ಪರ್ವೀನ್ ಕೋ ವಾಕ್ ಓವರ್ ಜರೂರ್ ಮಿಲಾ, ಲೇಕಿನ್ ವೋ ತಜಾಕಿಸ್ತಾನ್ ಕಿ ಮಲಿಕಾ ನೋಜಿಮೋವಾ ಥಿ, ಜಿಸ್ಕಿ ವಜಹ ಸೇ ಹಮಾರಿ ಭಾರತ್ ಕಿ ಬಾಕ್ಸರ್ ಪರ್ವೀನ್ ನೇ ಅಪ್ನಿ ಎಂಟ್ರಿ ಅಬ್ ಕ್ವಾರ್ಟರ್ ಫೈನಲ್ಸ್ ಕೆ ಅಂದರ್ ಸೆಕ್ಯೂರ್ ಕರ್ ಲಿ ಹೈ. ಗುಡ್ ನ್ಯೂಸ್ ಕಮಿಂಗ್ ಓವರ್ ದೇರ್ ಥ್ಯಾಂಕ್ಫುಲಿ ಇನ್ ಸಮ್ ಫಾರ್ಮ್ ಫಾರ್ ದಿ ಇಂಡಿಯನ್ಸ್. ಲೇಕಿನ್ ಹಮ್ ಯಹಾ ಸೇ ಆಗೇ ಬಡೇಂಗೇ. ಅಗ್ಲಿ ಖಬರ್ ಮೇ ಆಪ್ಕೆ ಲಿಯೇ ದೋಸ್ತೋ ಲೇಕೆ ಆ ರಹೇ ಹೂ ಸ್ಕ್ವಾಶ್ ಕಿ ದುನಿಯಾ ಮೇ, ಜಹಾಂ ಜೋಶ್ನಾ ಚಿನ್ನಪ್ಪ ಆ್ಯಂಡ್ ವಿ ಸೆಂಥಿಲ್ ಕುಮಾರ್ ಸೆಕ್ಯೂರ್ ಅ ಹಾರ್ಟ್ ಫಾರ್ 2-0 ವಿಕ್ಟ್ರಿ ಓವರ್ ದೇರ್ ಓನ್ ಫೆಲೋ ಇಂಡಿಯನ್ ಸೂರಜ್ ಚಂದ್ ಆ್ಯಂಡ್ ಶಮೀನಾ ರಿಯಾಸ್ ಟು ಅಡ್ವಾನ್ಸ್ ಟು ದ ಮಿಕ್ಸ್ ಡಬಲ್ಸ್ ಕ್ವಾರ್ಟರ್ ಫೈನಲ್ಸ್. ದೂಸರಿ ತರಫ ಅಗರ್ ಬಾತ್ ಕರೇ ತೋ ಅನಾಹತ್ ಸಿಂಗ್ ಆಲ್ಸೋ ವನ್ ಹರ್ ವಿಮೆನ್ ಸಿಂಗಲ್ಸ್ ರೌಂಡ್ ಆಫ್ 16-3-0 ಟು ಕ್ವಾಲಿಫೈ, defeating her opponent 11-4, 11-5, 11-7. India also made a bright start in squash in men's singles round of 16 with Abhay Singh defeating Sri Lanka's Ravindu Laksari to seal the match 3-0 in his favour. On the adjacent court, we also saw Veer Chotrani facing a tougher battle against Malaysia's Sanjay Jiva. The final score of the match was 3-2 in favour of India's Veer Chotrani, the score line being 11-9, 8-11, 11-6, 15-11, 11-6. And finally, Tanvi Khanna pulled off a comeback win over Singapore's Oh Yong Wai Yan in the women's singles round of 16. After dropping the opening game 5-11, Tanvi responded by winning the next three 11-4, 11-5 and 13-11 to see

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಹಾಯ್ ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:42:36. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಳಿಸಬೇಕು. ಉತ್ತರವನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ತಲುಪಿಸಬಹುದು. ಹಾಗಾದ್ರೆ ತಡಾಯಕ್ಕೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ ಮೊದಲಿಗರು ಯಾರು? ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಡಿಗಿಂತ ಮೊದಲು ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡೋಣ.

0: ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಜಯಶ್ರೀ ಸುನೀಲ್, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಹೊನ್ನೂರು ಅಲಿ ಹನುಮಂತಾಪುರ, ಸುಭಾನ್ ಕೋರಿ ಹಂಪ ಸಾಗರ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಸಿಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ, ಲಕ್ಷ್ಮೀ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈಗ ಒಂದು ಪ್ರಕಟಣೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ. ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
0: ಸ್ನೇಹಿತರೆ, ಹೊಂಬಿಸಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ತೆರೆದಿದೆ ಮನೆ, ಓ ಬಾ ಅತಿಥಿ ಅನ್ನುವಂತಹ ಹೊಂಬಿಸಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನ ಬರೆದಂತಹ ಗೀತ ಸಾಹಿತಿ ಯಾರು? ತೆರೆದಿದೆ ಮನೆ, ಓ ಬಾ ಅತಿಥಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನು ಬರೆದಂತಹ ಗೀತ ಸಾಹಿತಿ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಎರಡು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಕೇಳುಗರ ಹೆಸರನ್ನು ನೋಡುವಂತಹ ಸಮಯ. ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ನೇತ್ರ ಕೆಂಗೇರಿ, ಗಜಾನನ ಭಟ್ ಬೋಳನಮಕ್ಕಿ, ಚಂದ್ರಪ್ಪ ಉತ್ರಹಳ್ಳಿ, ಪ್ರಸನ್ನಕುಮಾರ್ ದಾವಣಗೆರೆ, ವಾಸಿಂ ಅಲಿ, ಗುಣವತಿ ಭೀಮಪ್ಪ ದಾವಣಗೆರೆ, ರೇಖಾ ಯಲಹಂಕ, ಮೊಹಮ್ಮದ್ ಉಮರ್ ರಾಯಚೂರು, ಶ್ರೀಮಂತ ಹೊಸಮನೆ ಬೀದರ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಹಾಗೂ ಅಶೋಕ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನೀವು ಅಷ್ಟೇ ಅಲ್ಲದೆ ಇನ್ನೂ ಹಲವರು ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಈ ಎರಡು ಪ್ರಶ್ನೆಗಳ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಆಗಿತ್ತು ಗಾಯನ ಕ್ಷೇತ್ರದ ಸೇವೆ ಸಾಧನೆಗಾಗಿ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು. ಗಾಯನ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ 1998 ಭಾರತ ರತ್ನ ಪುರಸ್ಕಾರವನ್ನು ನೀಡಲಾಗಿದೆ. ಸ್ನೇಹಿತರೆ, ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು ಹೊಸ ಬೆಳಕು ಚಿತ್ರದ ತೆರೆದಿದೆ ಮನೆ ಓ ಬಾ ಅತಿಥಿ ಈ ಹಾಡನ್ನು ಬರೆದಂತಹ ಸಾಹಿತಿ ಯಾರು ಅಂತ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು ಅವರು. ರಾಜ್ಕುಮಾರ್ ಅವರ ನಟನೆಯ ಈ ಚಿತ್ರಕ್ಕೋಸ್ಕರ ಕುವೆಂಪು ಅವರು ಬರೆದಿದ್ದಂತಹ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನುವಂತಹ ಹಾಡನ್ನು ಬಳಸಿಕೊಳ್ಳಲಾಗಿತ್ತು. ಈ ಹಾಡನ್ನು ಬಳಸಿಕೊಳ್ಳುವಾಗ ಸಂಗೀತ ನಿರ್ದೇಶಕರು ಹೋಗಿ ಕೇಳಿದ್ರಂತೆ ಕುವೆಂಪು ಅವರ ಹತ್ರ, ಈ ರೀತಿ ನಿಮ್ಮ ಪದ್ಯವನ್ನು ನಾವು ಬಳಸ್ಕೊತಾ ಇದ್ದೀವಿ, ಹೇಗೆ, ಇದಕ್ಕೆ ನಿಮ್ಮ ಅನುಮತಿ ಇದೆಯಾ, ಎಷ್ಟು ದುಡ್ಡೆಲ್ಲ ಕೊಡಬೇಕಾಗುತ್ತೆ ಅಂತ ಕೇಳಿದಾಗ

ಕುವೆಂಪು ಅವರು ಹೇಳಿದ್ರಂತೆ, ಯಾರು ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಯಾರು ಈ ಹಾಡಲ್ಲಿ ಅಭಿನಯಿಸ್ತಾರೆ ಅಂತ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ತುಂಬ ಸಂತೋಷ ಆಗಿ, ಅವ್ರು ಏನೇನು ಡಿಮ್ಯಾಂಡ್ ಮಾಡಿದರು ಅಂತ ನಿಮ್ಗೆ ಗೊತ್ತಾ? ಅವರು ಡಿಮ್ಯಾಂಡ್ ಮಾಡಿದ್ದು ಒಂದೇ ಒಂದು ಸಿಂಪಲ್ ಆಗಿರುವಂಥದ್ದು, ಒಂದು ದಿನ ರಾಜ್ಕುಮಾರ್ ಅವರಿಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರಂತೆ. ಇದನ್ನು ಕೇಳಿದಂತಹ ರಾಜ್ಕುಮಾರ್ ಅವ್ರಿಗೂ ಸಹ ತುಂಬಾ ಖುಷಿಯಾಗಿ ಅವರು ನಂತರ ಪತ್ನಿ ಸಮೇತರಾಗಿ ಕುವೆಂಪು ಅವರ ಮನೆಗೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರಂತೆ. ಈ ಒಂದು ಮಾಹಿತಿಯ ಮೂಲಕ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ, ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ, ನಾನು ಸಹ ಬೆಳಗಿನಿಂದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ಆರ್ ಜೆ ಸಿಂಧು. ನಾಲ್ಕು ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 5 ಗಂಟೆಯಿಂದ ಮತ್ತೆ ಕನ್ನಡದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಹೊರಡಲು ಅನುಮತಿ ನೀಡಿ ಅಂತ ಕೇಳ್ತಾ ಕೊನೆಯ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ನಮಸ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಗುರುವಾರ ಸಂಜೆ ಸಮಯ ಆಗಿದೆ 5:03. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಾನ್ ಸ್ಟಾಪ್ ಸಂಜೆ. ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಪ್ರವೀಣ್ ಜೋಯ್ಸ್. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಈ ದಿನ, ಈ ಹೊತ್ತು, ಈ ಸಮಯ ನಿಮ್ಮ ಜೊತೆಯಾಗಿರುತ್ತೆ. ಕಾರ್ಯಕ್ರಮನ ಇದೀಗ ಶುರು ಮಾಡಿಬಿಡೋಣ. ಮೂಡಿ ಬರ್ತಾ ಇದೆ ಸಂಜೆ ಹೆಗಡೆ ಅವರ ಧ್ವನಿಯಲ್ಲಿ ಬ್ರಹ್ಮಾಸ್ತ್ರ ಚಿತ್ರದಿಂದ ಕೇಸರಿಯ ರಂಗು. ಎಲ್ಲೂ ಹೋಗಬೇಡಿ, ಕೇಳ್ತಾನೆ ಇರಿ, ಚ್ಯೂನ್ ಮಾಡೇ ಇರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ನಮ್ಮ ಸಂದೇಶಗಳಿಗಾಗಿ, ನಿಮ್ಮ ಸಂದೇಶಗಳಿಗಾಗಿ ನಮ್ಮ ಸಂಖ್ಯೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ನಮ್ಮ ಸಂಖ್ಯೆ 9480901013948 0098 09 09 13. ಕೇಳ್ತಾನೆ ಇರಿ, ಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು.

ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೈನ್ಬೋ. ನೀವು ಕೇಳ್ತಾ ಇರೋದು ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತಿನ ಮಾತುಕತೆಯನ್ನು ಶುರು ಮಾಡೋಣ. ಗಿಡಮರಗಳು ಹಸಿರು ಅನ್ನೋದು ಮನಸ್ಸಿಗೆ ಎಷ್ಟೆಲ್ಲ ಮುದುವನ್ನು ಕೊಡುತ್ತೆ ಅಲ್ವಾ? ಹಾಗಾಗಿ ಅನಿಸುತ್ತೆ ಬಹಳಷ್ಟು ಜನ ನಾವೆಲ್ಲ ಸಿಟಿನಲ್ಲಿದ್ರು ಬೆಂಗಳೂರಿನಲ್ಲಿದ್ರು ಗಾರ್ಡನಿಂಗ್ ಮಾತ್ರ ಬಿಡೋದೇ ಇಲ್ಲ. ಅದೇನೇ ಆಗಿರಲಿ, ಎಷ್ಟೇ ಚಿಕ್ಕ ಜಾಗ ಇರಲಿ, ಒಂದಿಷ್ಟು ಪಾಟ್ಗಳನ್ನು ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದು ಬೆಳೆಸ್ತಾನೆ ಇರ್ತೀವಿ. ನಿಮಗೇನಾದರೂ ಇದೆ, ಕ್ರೇಜ್ ಇದೆಯಾ? ನೀವು ಕೂಡ ಈ ರೀತಿಯ ಚಿಕ್ಕ ಪುಟ್ಟ ತೋಟಗಳನ್ನು, ಗಾರ್ಡನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ನಿಮ್ಮ ಸಂದೇಶಗಳನ್ನು ಕಳಿಸಿ, ನಿಮ್ಮ ಅನುಭವವನ್ನು ತಿಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489100903. ಸ್ಥಳ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮನೆಯ ಸುತ್ತ ಮನೆ ಮೇಲೂ ಕೂಡ ಇವತ್ತು ಒಂದು ರೀತಿಯಲ್ಲಿ ಟೆರೆಸ್ ಗಾರ್ಡನ್ ಅನ್ನು ಮಾಡ್ತಾ ಇರ್ತಾರೆ. ಟೆರೆಸ್ ಗಾರ್ಡನ್ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ, ಒಂದು ರೀತಿಯಲ್ಲಿ ಒಂದು ಚಿಕ್ಕ ಕಾಡನ್ನೇ ಮನೆಯ ಮೇಲೆ ತರಬಹುದು, ಅಷ್ಟೆಲ್ಲ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಬಹುದು ಅನ್ನೋದು ಅಚ್ಚರಿಯ ವಿಚಾರ. ಇದೆಲ್ಲದರ ಜೊತೆಗೆ ನಾವು ಕೂಡ ಇವತ್ತು ವಿಶೇಷವಾದ ಒಂದು ವಿಧದಲ್ಲಿ ಗಿಡವನ್ನು ಬೆಳೆಸೋದನ್ನು ಮಾತಾಡೋಣ. ನೀವೇನಾದರೂ ಈ ರೀತಿಯ ಪ್ಲಾನ್ಸ್ ಇದ್ದರೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ಯಾವೆಲ್ಲ ರೀತಿಯ ಗಿಡಗಳನ್ನು ನೀವು ಬೆಳೆಸ್ತೀರಿ, ನಿಮ್ಮ ಗಾರ್ಡನಿಂಗ್ ಏನು, ನಿಮ್ಮ ಸಂದೇಶಗಳು ಬರಲಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489100103 ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿರು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕೂಡ ರೂಫ್ ಗಾರ್ಡನ್ ಇದೆ, ಸಿಕ್ಕಾಪಟ್ಟೆ ಗಿಡಗಳನ್ನು ನಾವು ಬೆಳಿತೀವಿ. ನಾವಲ್ಲೇ ಬೀನ್ಸು, ಹಾಗೆ ಅದರ ಜೊತೆಗೆ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಕೂಡ ಬೆಳಿತೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಧಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನಮ್ಮ ಮನೆಯ ಪಕ್ಕದಲ್ಲಿ ಸೈಟ್ ಇವತ್ತಿಗೂ ಖಾಲಿ ಇದೆ, ಹಾಗಾಗಿ ಅಲ್ಲೇ ನಾವೆಲ್ಲ ಗಿಡಗಳನ್ನು ಬೆಳಿತೀವಿ, ತರಕಾರಿಗಳನ್ನು ಕೂಡ ಬೆಳಿತೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಹಾಬಿ ಈ ಗಿಡಗಳನ್ನು ಬೆಳೆಯೋದು ಅಂತ ನನಗನ್ಸುತ್ತೆ. ಅದರ ಜೊತೆಗೆ ನಮ್ಮ ಪರಿಸರದ ಜೊತೆ ಯಾವುದೊಂದು ವಿಶೇಷವಾದಂತಹ ನಂಟು ಕೂಡ ಖಂಡಿತವಾಗ್ಲೂ ಬೆಳೆದೇ ಬೆಳೆಯುತ್ತೆ. ಅದರಲ್ಲೂ ಇವತ್ತಿನ ದಿನ ಸುಧಾ ಅವ್ರಿಗೇನೋ ಇಂಥ ಒಳ್ಳೆ ಸೈಟ್ ಸಿಕ್ಕಿದೆ, ಎಲ್ಲರಿಗೂ ಸುತ್ತಮುತ್ತ ಇಷ್ಟು ಖಾಲಿ ಜಾಗ ಸಿಗಬೇಕಲ್ಲ. ಇನ್ಫ್ಯಾಕ್ಟ್ ಟೆರೆಸ್ ಗಾರ್ಡನ್ ಕೂಡ ಅಷ್ಟೇ ಫೇಮಸ್ಸು. ಇದೆಲ್ಲದರ ಮಧ್ಯೆ ವಿಶೇಷವಾಗಿ ಹೊಸದಾದ ಒಂದು ರೀತಿಯ ಗಿಡಗಳನ್ನು ಅತ್ಯಂತ ಸರಳವಾಗಿ, ಸುಲಭವಾಗಿ ಮನೆಯಲ್ಲಿ ಸ್ವಲ್ಪ ಬಿಸಿಲು ಒಂದು ಸಾಕುವಂಥ ಜಾಗಗಳಲ್ಲಿ ಬೆಳೆಸುವಂತಹ ವಿಧಾನ ಜಪಾನ್ನಲ್ಲಿದೆ. ಆ ಒಂದು ವಿಧಾನ ಇದೀಗ ಭಾರತಕ್ಕೆ, ಭಾರತದ ಹಲವಾರು ಮನೆಗಳಿಗೆ, ಹಲವಾರು ಗಾರ್ಡನ್ಗಳಿಗೆ ನಿಧಾನವಾಗಿ ಎಂಟ್ರಿ ಕೊಟ್ಟಿದೆ. ಇದರ ಹೆಸರು ಕೊಕೆಡಾಮ. ಈ ಕೊಕೆಡಮ್ಮ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದ ಗೊತ್ತಿದ್ದರೆ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9489010133. ಇಲ್ಲಾಂದರೆ ಕೇಳ್ತಾ ಇರಿ, ಚೂನ್ ಮಾಡಿ ಇರಿ. ಕೊಕೆಡಮ್ಮ ಈ ವಿಧಾನವನ್ನು ನಿಮ್ಮೆಲ್ಲರ ಮುಂದೆ ವಿವರಿಸ್ತೀನಿ. ಇದೀಗ ನಿಮ್ಮೆಲ್ಲರಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತೀನಿ. ಏನದು ಕೊಕೆಡಮ್ಮ, ಯಾವ ರೀತಿಯಲ್ಲಿ ಈ ಗಿಡಗಳನ್ನು ನೀವು ಬೆಳೆಸಬಹುದು ಅನ್ನೋದು ಕೂಡ ಹೇಳ್ತೀನಿ. ಚೂನ್ ಮಾಡಿ ಇರಿ, ಕೇಳ್ತಾನೆ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲು FM FM FM Rainbow 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಚೂನ್ ಮಾಡಿ ಇರಿ, ಕೇಳ್ತಾನೆ ಇರಿ. ಇದು ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ನೀವು ಕೇಳ್ತಾ ಇದ್ದು ಕನ್ನಡ ಕಾಮನವಿರುವ 5:30 ಆಗಿದೆ. ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಹಾಡುಗಳನ್ನು ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜಯಶ್ವರಿ ಗೋಪಾಲಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಮನೆಯ ಮುಂದೆ 2 ಅಡಿ ಅಗಲ 6 ಅಡಿ ಉದ್ದ ಇರುವಂತಹ ಜಾಗದಲ್ಲಿ ಹಲವಾರು ಬೇರೆ ಬೇರೆ ಗಿಡಗಳನ್ನು, ಹೂ ಗಿಡಗಳನ್ನು, ಮರಗಳನ್ನು ಎಲ್ಲ ಸೇರಿಸಿ ಒಂದು ಕಾಡನ್ನು ನಾವು ನಿರ್ಮಿಸಿದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಅಷ್ಟೇ ಅಲ್ಲದೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಕಾಡುಗಳಿಗೆ ಹೋದರೆ ಅಲ್ಲಿ ಗಿಡಿ, ಗುಬ್ಬಿ, ಬುಲ್ಬುಲ್, ಕೆಂಬೂತ ಹೀಗೆ ಮೊದಲಾದ 10-15 ಬಗೆಯ ಪಕ್ಷಿಗಳನ್ನು ಕೂಡ ನಾವು ನೋಡಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಆನಂದ್ ಕುಲಕರ್ಣಿ ಅವರು. ಧನ್ಯವಾದಗಳು. ಅವರ ಮನೆಯವರು ಕೂಡ ಇರುವಂತಹ ಗಿಡಗಳನ್ನೆಲ್ಲ ವಿವರಿಸ್ತಾ ಹೇಳ್ತಾ ಇದ್ದಾರೆ ಯಾವೆಲ್ಲ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತ. ಧನ್ಯವಾದಗಳು. ಈ ನಿಮ್ಮ ಗಿಡಗಳು, ಮರಗಳು ಅತ್ಯಂತ ಸಮೃದ್ಧಿಯಿಂದ ಬೆಳೀಲಿ ಅಂತ ಹೇಳ್ತಾ ಇನ್ನೀಗ ಒಂದು ಕಡೆ ಈ ರೀತಿಯ ಗಿಡಗಳನ್ನು ಬೆಳೆಸೋದು ಕಲ್ಚರ್ ಆದರೆ ಮತ್ತೊಂದು ಕಡೆ ಕೆಲವರ ಮನೆಗಳು ಅತ್ಯಂತ ಚಿಕ್ಕದಾಗಿರುತ್ತೆ. ನಾವು ಅಪಾರ್ಟ್ಮೆಂಟ್ಗಳಿದ್ದೀವಿ, ಗಿಡಗಳನ್ನು ಬೆಳೆಸೋದಕ್ಕೆ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂಥ ಜನರು ಸಸ್ಯಗಳನ್ನು ಒಳಗಡೆ ಕೂಡ ಇಟ್ಕೊಳ್ಬಹುದು ಅನ್ನೋದು ವಿಶೇಷ. ಅದರಲ್ಲೂ ಈ ಒಳಾಂಗಣದಲ್ಲಿ ಇಡುವಂತಹ ಗಿಡಗಳಿದೆಯಲ್ಲ, ಅದು ಆ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಸಿಗುವಂಥ

ಐಡಿಯಾನೇ ಈ ಕೊಕೆಡಮ. ಏನಿದು ಕೊಕೆಡಮ ಹೇಳ್ತೀನಿ. ಕೊಕೆಡಮ ಅನ್ನೋದು ಜಪಾನಿಯ ಒಂದು ಪದ, ಅಲ್ಲಿಂದಲೇ ಬಂದಿರುವಂತಹ ಟೆಕ್ನಿಕ್ ಕೂಡ ಹೌದಿದು. ಈ ಒಂದು ಕೊಕೆಡಮ ಅನ್ನುವಂಥ ಪದ ಎರಡು ಸಪ್ರೇಟ್ ಪದಗಳನ್ನು ಸೇರಿಸಿ ಹಾಕಿರುವಂಥದ್ದು. ಮೊದಲನೆಯದು ಕೊಕೆ, ಎರಡನೇದು ಡಾಮ. ಕೊಕೆ ಅಂದರೆ ಜಪಾನ್ನಲ್ಲಿ ನಾರು ಅನ್ನುವಂಥ ಅರ್ಥ ಇದೆ, ಡಾಮ ಅಂದರೆ ಚೆಂಡು ಅಂತ ಅರ್ಥ, ಅಥವಾ ಬಾಲ್ ಅನ್ನೋದು ಅದರ ಅರ್ಥ. ಹಾಗೆ ನಾರನ್ನು ಸೇರಿಸಿ ಒಂದು ಬಾಲನ್ನು ಮಾಡಿ ಆ ಬಾಲ್ನೊಳಗಡೆ ಗಿಡ ಬೆಳೆಯೋದಿದೆಯಲ್ಲ, ಇದೇ ಕೊಕೆ ಡಾಮ. ಏನಿದು ಇದನ್ನು ಕಂಪ್ಲೀಟಾಗಿ ಹೇಳ್ತೀನಿ, ಎಲ್ಲ ಹೋಗಿ ಕೇಳ್ತೀನಿ, ರೀಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು. ಈ ಕೊಕೆ ಡಾಮ ಬೆಳೆಯೋದು ಇಲ್ಲಿ ಅತ್ಯಂತ ದೊಡ್ಡ ಗಿಡಗಳನ್ನು, ಮರಗಳನ್ನು ಅಫ್ಕೋರ್ಸ್ ಇದರಲ್ಲಿ ಬೆಳೆಯೋದಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಗಿಡಗಳನ್ನು ನಿಮ್ಮ ಮನೆಯೊಳಗೆ ತಂದು ಬೆಳೆಸುವಂತಹ ವಿಶೇಷವಾದಂತಹ ಕಲೆ ಇದು. ಮಾತಾಡೋಣ, ಎಲ್ಲಿ ಹೋಗಬೇಡಿ, ಕೇಳ್ತೇನೆ, ರೀಚ್ಯೂನ್ ಮಾಡಿರಿ. ನಪ್ಪಿ ತಪ್ಪಿ ನಮ್ಮ ಲಿಸ್ನರ್ಸ್ ಯಾರಾದರೂ ಈ ರೀತಿಯ ಕೋಕೆ ಡಾಮಗಳನ್ನು ಮಾಡಿಕೊಂಡು ಮನೇಲಿಟ್ಟಿದ್ರೆ ನಿಮ್ಮ ಸಂದೇಶಗಳು ಕೂಡ ಬರಲಿ. ನೋಟ್ಸ್ ಸಂಖ್ಯೆ 9480901013, ಎಲ್ಲಿ ಹೋಗಬೇಡಿ, ಕೇಳ್ತೇನೆ, ರೀಚ್ಯೂನ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲು FM ರೈನ್ಬೋ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕವನ ಬಿಡುವ 5:01 ಆಗಿದೆ. ಕೊಕ್ಕೆ ಡಾಮ ಅನ್ನುವಂತಹ ಈ ವಿಶೇಷವಾದ ವಿವಿಧ ರೀತಿಯ ತೇಹ ಗಿಡಗಳನ್ನು ಬೆಳೆಯುವಂತಹ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಪದದ ಅರ್ಥವನ್ನು ಕೂಡ ತಿಳ್ಕೊಂಡ್ವಿ. ಈ ಒಂದು ರೀತಿಯಲ್ಲಿ ಗಿಡಗಳನ್ನು ಬೆಳೆಸೋದು ಹೇಗಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಇದನ್ನು ಬೆಳೆಸೋದಕ್ಕೆ, ಈ ರೀತಿಯ ಗಿಡಗಳನ್ನು ತಯಾರಿ ಮಾಡೋದಕ್ಕೆ ತೆಂಗಿನ ನಾರು, ಹಾಗೆ ತೆಂಗಿನ ನಾರಿನ ಹೊಟ್ಟು ಅಂದರೆ ಕೊಕೊ ಪೀಟ್ ಅತ್ಯವಶ್ಯಕ. ತೆಂಗಿನ ನಾರನ್ನು ತೆಗೆದುಕೊಂಡು ಮೊಟ್ಟ ಮೊದಲನೇದಾಗಿ ಹೊಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಅದಕ್ಕೆ ನೀರು ಮಾಡಿದ ನಂತರ ನಿಧಾನವಾಗಿ ಮೂರು ಸಾಮಗ್ರಿಗಳನ್ನು ಸೇರಿಸ್ತಾ, ಒಂದಷ್ಟು ಗೊಬ್ಬರದ ಜೊತೆಗೆ ತೆಂಗಿನ ನಾರು, ಹಾಗೆ ಇದೆಲ್ಲಕ್ಕೆ ಸೇರುವಂತಹ ಸ್ವಲ್ಪ ಮಣ್ಣು, ಈ ಮೂರನ್ನು ಸೇರಿಸಿ ಒಂದು ಚೆಂಡಿನ ಆಕಾರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಚೆಂಡಿನ ಆಕಾರ ಬಂದ ನಂತರ ಇದರ ಸುತ್ತಲೂ ತೆಂಗಿನ ನಾರನ್ನು ಹೆಣೆಯೋದು ಕೆಲಸ. ಈ ತೆಂಗಿನ ನಾರು ಇದರ ಸುತ್ತಲೂ ಸೇರಿಸಿದ ಮೇಲೆ ಇದರ ಮೇಲೆ ಒಂದಿಷ್ಟು ಮಾಸನ್ನು ಅಂದರೆ ಪಾಚಿಯನ್ನು ಕೂಡ ಹಾಕಲಾಗುತ್ತೆ. ಕಾರಣ ಈ ಮಾಸನ್ನು ಹಾಕಿದ್ರಂತೂ ಈ ಚೆಂಡು ಕೂಡ ಏನು ಈ ಒಂದು ಬಾಲಾಗಿ ನಾವು ಪರಿವರ್ತನೆ ಮಾಡಿರ್ತೀವಿ ಕೊಕ್ಕೆಡಾಮದಲ್ಲಿ. ಈ ಬಾಲ್ ಕೂಡ ಅತ್ಯಂತ ಹಸಿರಾಗಿ ಕಾಣುತ್ತೆ. ಮಾಸ್ ಸಿಕ್ಕಿದ್ರೆ, ಮರದ ಮೇಲೆ ಬೆಳೆಯುವಂತಹ ಮಾಸ್ಗಳು ಅಂದರೆ ಪಾಚಿಗಳು ಸಿಕ್ಕಿದ್ರೆ ಅದನ್ನು ಕೂಡ ಈ ಒಂದು ನಾರಿನ ಮೇಲೆ ಬೆಳೆಸಬಹುದು. ಇಲ್ಲ ಅಂತ ಹೇಳಿದ್ರೆ ಕೇವಲ ನಾರು ಪಾಟಿನ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕೊಕ್ಕೆಡಾಮ ಗಿಡಗಳಿದೆಯಲ್ಲ, ಇದಕ್ಕೆ ಪ್ರತಿದಿನ ನಾವು ಹೋಗಿ ನೀರು ಹಾಕಬೇಕಾಗಿಲ್ಲ. ಎವ್ರಿಡೇ ವಾಟ್ರಿಂಗ್ ಮಾಡುವಂತಹ ಕಷ್ಟ ಇರೋದಿಲ್ಲ. ವಾರಕ್ಕೆ ಒಂದು ದಿನ ಈ ಕೊಕ್ಕೆಡಾಮ ಬಾಲನ್ನು ಕೇವಲ ನೀರಿನೊಳಗಡೆ ಮುಳುಗಿಸಿ ತೆಗೆದಿಟ್ಟರೆ ಮುಗೀತು. ಅದಕ್ಕೆ ಒಂದು ವಾರಕ್ಕೆ ಬೇಕಾಗುವಷ್ಟು ನೀರು ಅದರಲ್ಲೇ ಉಳಿದಿರುತ್ತೆ. ಕಾರಣ, ಇದರೊಳಗಡೆ ತೆಂಗಿನ ನಾರಿದೆಯಲ್ಲ, ಇದು ಮಾಯಿಶ್ಚರನ್ನು ಅಲ್ಲಿ ರಿಟೈನ್ ಮಾಡೋದ್ರಿಂದ ಅತ್ಯಂತ ಸುಲಭವಾಗಿ ಗಿಡಗಳನ್ನು ಬೆಳೆಸಬಹುದು. ಸಾಧ್ಯವಾದರೆ ಈ ಒಂದು ವಿಚಾರವನ್ನು ಟ್ರೈ ಮಾಡಿ, ಈ ರೀತಿಯಾಗಿ ಗಿಡಗಳನ್ನು ಬೆಳೆಸೋದು ಟ್ರೈ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯೋಣ. ಇನ್ನಷ್ಟು ಹಾಡುಗಳು, ಮಾತುಕತೆ ಈ ಹೊತ್ತು ಮೂಡಿ ಬರ್ತಾ ಇದೆ. ಎಲ್ಲರಿಗಾಗಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ

ನಿಖಿಲ್ ತರದು ಕನ್ನಡ ಕಾಮನಬಿಲ್ ಎಫ್ ಎಂ ರೀನ್ ಬೋನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ದೇವ್ ಮಲ್ನಾಡ್ನಿಂದ ಸಂದೇಶವನ್ನು ಕಳಿಸ್ತಾ ಇರ್ತಾ ಇದ್ದಾರೆ. ನಮ್ಮ ತೋಟದಲ್ಲಿರುವಂತಹ ಮರಗಳಲ್ಲಿ ಪಾಚಿಯನ್ನು ಕಿತ್ತು ಬಿಸಾಡ್ತೀವಿ, ಆದರೆ ನೀವು ನೋಡ್ರಿ ಪಾಚಿ ಯೂಸ್ ಮಾಡಿಕೊಂಡು ಕೋಕೆಡಾಮ್ ಆಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಪಾಚಿ ಇದೆಯಲ್ಲ, ಗಿಡಗಳ ಮೇಲೆ ಅಥವಾ ಮರಗಳ ಮೇಲೆ ಬೆಳೆಯುವಂಥ ಪಾಚಿ ಇದೆಯಲ್ಲ, ಇದನ್ನು ಹಲವಾರು ಬಗೆ ಬಗೆಗೆ ಉಪಯೋಗ ಬರುತ್ತೆ. ಬೇರೆ ಬೇರೆ ಕಡೆಯಲ್ಲಿ ಇದನ್ನು ಉಪಯೋಗಿಸಲಾಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಕ್ಲೈಂಬರ್ ಗಿಡಗಳಿದ್ದರೆ ಆ ಕ್ಲೈಂಬರ್ ಗಿಡಗಳಿಗೆ ಸಪೋರ್ಟ್ ಕೊಡೋದಕ್ಕೋಸ್ಕರ ಕೂಡ ಇದೇ ಮಾಸನ್ನು ಬಳಸಲಾಗುತ್ತೆ. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ರೀತಿಯ ಪಾಚಿಗಳದ್ದು ಇದು ಕೇವಲ ಹಸಿರಾಗಿರುವಾಗಲ್ಲ, ಒಣಗಿದ ಮಾಸ್ಗೂ ಕೂಡ ಅಷ್ಟೇ ಬೆಲೆ ಇದೆ. ಅಷ್ಟೇ ಅಲ್ಲದೆ ಅದನ್ನು ಕೂಡ ಈ ಎಲ್ಲ ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ ಅನ್ನೋದು ಕೂಡ ವಿಶೇಷ. ತೀರ್ಥೇಶ್ವರರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಮ್ಮ ರನ್ನಿಂಗ್ 9-8 ಸಂದೇಶ ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ನಾನೊಂದು ಕೊಕೆಡಾಮನ ಮಾಡಿಟ್ಟಿದ್ದೆ. ಸುಮಾರು ವರ್ಷಗಳ ಕಾಲ ಆ ಗಿಡ ಇತ್ತು, ತದನಂತರ ಆ ಗಿಡ ಬಾಡಿ ಹೋಯ್ತಲ್ಲ ಅಂತ ಹೇಳಿ ನಾಪಿಸ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರನ್ನ ಕೂಡ ಸೇರಿಸಿ ಕಳಿಸ್ಕೊಡಿ ಅಂತ ಹೇಳ್ತಾ, ನೀವು ಕೂಡ ಪ್ರಯತ್ನ ಪಡಿ ಕೊಕೆಡಾಮ ಮಾಡೋದಕ್ಕೆ. ಅತ್ಯಂತ ವಿಶೇಷವಾಗಿ ಗಿಡಗಳನ್ನು ಬೆಳೆಸೋ ರೀತಿಗಳಲ್ಲಿ ಇದು ಒಂದು ಅಂತ ನನಗನ್ಸುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕುವಂತಹ ಸಮಯ. ಇನ್ನೆರಡು ಹಾಡುಗಳನ್ನು ಕೇಳ್ತಾ ಕೊನೆ ಮಾಡೋಣ ಇವತ್ತಿನ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯ್ಸ್. ಕೇಳ್ತಾರೆ ರೀ, ಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನವಿಲ್ಲು ಎಫ್ ಎಂ ರೈನ್ಬೋ. ಇದನ್ನ ಕಾರ್ಯಕ್ರಮಗಳು ಏನಂತೆ ಮುಂದುವರಿಯುತ್ತೆ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಸಂಜೆ 6:50 ಟ್ಯೂನ್ ಮಾಡಿರಿ, ಕೇಳ್ತಾನೆ ರೀ ಕನ್ನಡ ಕಾಮನವಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
2: ಮ್ಯೂಸಿಕ್ ರಿಯಾಜ್, ಇದು ಕನ್ನಡ ಕಾಮನಬಿಲ್ಲು. 6:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಯನ್ನು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
2: ವಾದನೆಗಳನ್ನು ಕೇಳಿದಾಗ ನನಗೆ ಇಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು ನಾನು ಬಾರಿಸಿದೆ ಅವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂತೇಳುವಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್ ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯಿತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಅಲ್ಲಿ ಟಿ ವಿ ಜಿ

0: ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಮಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲಿನ ಗುರುಗಳು ಮದುವೆ ಅಳಿಯನಿಗೆ ಉಪನಯನ ಮಾಡುವಾಗ ಮಾವ ಬೇಕಲ್ಲ, ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ, ನಾದಸ್ವರ ಡಬಲ್ ರೀಡ್ಸ್ ಅಂತಾರೆ ಅದಕ್ಕೆ ಶಿವಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ, ಅದನ್ನು ನಾವು ಕೆಳಗೆ ರೀಡ್ಸ್ ಮೇಲೆ ರೀಡ್ಸ್, ಅದಕ್ಕೆ ಶಿವಲಿಂದ ಊಟ ನೋಡುವ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡ್ಬೋದು. ಇಂಥ ಕಂಪಿದಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹೆಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ, ಅದು ಆ ಥರ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡಿಗೆ ಮಾತ್ರ ಅಡಿಭಾಗದಲ್ಲಿ ರೀಡಿಸಿದ್ರೆ ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಅದು ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಥಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ ಅದರಲ್ಲಿ ಅಂತ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ, ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟಿಂಗ್ ಅನ್ನು ತೆಗೆದು ಬಿಸಾಡಿದೆ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸ್ತದೆ ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವೇ ಇತ್ತು, ಎಲ್ಲ ಕಡೆಯಲ್ಲಿ ಆಕಾಶವಾಣಿ ಅವರು ಬಹಳ ನಾನು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮ್ಯೂಸಿಕಲಿ ಯಾಸ್, ಅದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ. 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ. ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯಾರ್ಸ್.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇವಾಭಾವಂ ಜೀವನಸ್ಯ ಪರಮ ಪುರುಷಾರ್ಥತ್ವೇನ ಪ್ರಖ್ಯಾಪಯತ್. ಸೇವಾ ಪರಮೋ ಧರ್ಮ ಇತಿ ನ್ಯಾಯಃ ಸರ್ವಥಾ ಅನುಸರಣೀಯಃ ಮುಖ್ಯ ಸಂಕಲ್ಪಃ ಇತ್ಯಪಿ ಅಸೌ ಸಬಲಂ ಅಕಥಯತ್. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಉಪವೇಶನೆ ವಿದೇಶ ಕಾರ್ಯ ಮಂತ್ರಿಣಾ ಡಾಕ್ಟರ್ ಎಸ್ ಜೈಶಂಕರೇಣ ಫಿಪೆಕ್ ವಿದೇಶ ಮಂತ್ರಿ ಮಂಡಲಸ್ಯ ಸಮಲಂಕೃತ ದ್ವಿತೀಯ ಪೀಠಿಕಾ. ಪ್ರಶಾಸನೇನ ಪ್ರೋದೀರಿತಂ ಭಾರತಂ ಸ್ವಾಭ್ಯಂತರ ಅವಶ್ಯಕತಾನಾಂ 99.2% ಜಂಗಮ ದೂರವಾಣಿ ಯಂತ್ರಾಣಿ ಸ್ವದೇಶೇ ಏವ ಸಂಪಾದಯತಿ. ಚಿಕಿತ್ಸಾ ಸ್ನಾತಕೋತ್ತರ ಪ್ರವೇಶಾರ್ಥಂ NBEMS ಸಂಸ್ಥೆಯ ನೀಟ್ PG ಪರಿಣಾಮಃ ಸಮುದ್ಘೋಷಿತಃ. ಒಡಿಶಾ ಪಶ್ಚಿಮ ಬಂಗ ಪ್ರಭೃತಿ ಪಂಚ ರಾಜ್ಯೇಷು ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ ಋತು ವಿಜ್ಞಾನ ವಿಭಾಗೇನ ಪ್ರಖ್ಯಾಪಿತ. ಅಪಿ ಚ ಏಷಿಯಾಯಿ ಕ್ರೀಡಾಸು ಪುರುಷ ಕಬಡ್ಡಿ ಸ್ಪರ್ಧಾಯಾಂ ಅಂತಿಮ ಸಮೂಹ ಕ್ರೀಡಾಯಾಂ ಚೀನೀ ತೈಪೇ ದಲಂ ಪರಾಭೂಯ ಭಾರತಂ ಉಪಾಂತ್ಯ ಚಕ್ರೇ ಪ್ರವೇಶಂ ಪ್ರಸಾಧಯತ್.

ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು 1 ವಾರ ಕಾಲಾವಕಾಶ ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಹಾಗೂ

0: ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದಲ್ಲಿ ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಪರಿಸ್ಥಿತಿಯನ್ನು ಸದನದಲ್ಲಿ ಎಳೆಎಳೆಯಾಗಿ ಬಿಚ್ಚಿಟ್ಟರು. ಬರ ಪರಿಸ್ಥಿತಿ ಸಂದರ್ಭದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವುದು ಅಗತ್ಯವಾಗಿದೆ ಎಂದ ಅವರು, ತಂತ್ರಜ್ಞಾನವನ್ನು ಟೀಕಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಸದಸ್ಯ ಸುರೇಶ್ ಬಾಬು ಮಾತನಾಡಿ, ಬರ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಕೇಂದ್ರ ಸರ್ಕಾರದ ಕುಸುಮ್ ಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಷತ್ನಲ್ಲಿಯೂ ಬರ ಕುರಿತಂತೆ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ ಸದಸ್ಯ ರವಿ ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ಹಾಲಿನ ಖರೀದಿ ದರ ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಿರಿಗೆರೆ ತರಳಬಾಳು ಮಠವು ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರಗಳಿಗೆ ನೀಡುತ್ತಿರುವ ಕೊಡುಗೆ ಅಪಾರ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 35ನೇ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಳಬಾಳು ಹುಣ್ಣಿಮೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ನ್ಯಾಯಾಲಯಗಳೇ ಇಲ್ಲದ ಕಾಲದಲ್ಲೂ ಜನರಿಗೆ ನ್ಯಾಯ ಒದಗಿಸಿದ ಈ ಧರ್ಮಪೀಠವು ಇಂದು ಮಠದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಬಯಲುಸೀಮೆ ಭಾಗದ ಜನರ ನೀರಾವರಿ ಕನಸನ್ನು ನನಸು ಮಾಡಲು ಸರ್ಕಾರ ಶ್ರಮಿಸುತ್ತಿದ್ದು, 2028ರ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಜಿಲ್ಲೆಗೆ ಹರಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಹಾಗೂ ಮಠದ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಅಭಿವೃದ್ದಿಗಾಗಿ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಎರಡು ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತುರ್ತಾಗಿ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ಆಯೋಗ ರಚಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಅಲ್ಲಿನ ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಆಲಿಸಲು ಆ ಭಾಗಕ್ಕೆ ಭೇಟಿ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುವ ಹಣಕಾಸು ಇಲಾಖೆಯ ಇತ್ತೀಚಿನ ಪತ್ರ ಕೇವಲ ಸಾಮಾನ್ಯ ಆಡಳಿತಾತ್ಮಕ ಸಂವಹನವಲ್ಲ, ಬದಲಾಗಿ ಸರ್ಕಾರದ ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವೇತನ ಪಾವತಿಸಲು, ಪಿಂಚಣಿ ಬಿಡುಗಡೆ ಮಾಡಲು ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರೈಸಲು ಪರದಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಪ್ರಸಿದ್ದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಘಟಕರು ಸಂಪೂರ್ಣ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ 3,000ಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಗಾ ವಹಿಸಲು 3,500 ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ

0: 12 ಹೈಟೆಕ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನ ಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 181,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 181,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ನಿಂದ ಬಹಳ ಅನುಕೂಲ ಆಗ್ತಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಷ್ಟೀಯ ಪೋಷಣ ಮಾಸಾಚರಣೆ 2026 ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಗೋಪಿಕಾ ಸಿ ಮುತ್ತಿಗೆ ಮಾತನಾಡಿ, ಸರಿಯಾದ ಪೋಷಣೆಗೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಜನರು ತೆಗೆದುಕೊಳ್ಳುವ ಆಹಾರದ ಆಯ್ಕೆಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲಿವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದಾಗಿದ್ದು ಈ ದಿಸೆಯಲ್ಲಿ ಜಾಗೃತಿ ಮೂಡಿಸಲು ರಾಷ್ಟೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಚಿನ್ನ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು. ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ. ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ. ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 1:51. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರುವಿ. ಹೊತ್ತಿನ ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಚೇತನ್ ಹಾಗೆ ಇಂದು ನಾಗರಾಜ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಪ್ಯಾರ್ಗೆ ಆಗ್ಬಿಟ್ಟೈತೆ.

ಕೃಷ್ಣ ಅರ್ಪಣಮಸ್ತು. ಇದು ಎಫ್ ಎಂ ರೈನ್ಬೋ ಕನ್ನಡ ಕಮಲಬಿಲು 7:04 ಆಗಿದೆ. ಅದ್ಭುತವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮುಡಿಯುತ್ತಾ ಇದೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾಗಿರುವಂಥ ಸಂಖ್ಯೆ 9:09:01:03 ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ನಿಂಗೆ 501 ಅದ್ಭುತವಾದ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಂಗೆ 7041 ಸಂದೇಶ ಬಂದಿದೆ. ತೀರ್ಥೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾರ್ ಅವರಿಂದ ಮತ್ತೊಂದು ಸಂದೇಶ, ಧನ್ಯವಾದಗಳು. ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ರಾಘವೇಂದ್ರ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ಮುಂದುವರಿಯೋಣ. ಮುಡಿಬಿಡ್ತಾ ಇದೆ ಚಿನ್ಮಯ್ ಹಾಗೆ ರಂಜಿತ್ ಅವರ ಧ್ವನಿಯಲ್ಲಿ ತಾಜಾ ತಾಜಾ ನೆನಪುಗಳು.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬ್ಲೂ 7 ಗಂಟೆ 15 ನಿಮಿಷಗಳಾಗ್ತಾ ಇದೆ. ಅದ್ಭುತವಾದ ಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತೆ, ಮುಡಿಬರ್ತಾ ಇದೆ. ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ. ಇದು ಹಬ್ಬ ಚಿತ್ರದಿಂದ ಚಿತ್ರರು ಕೂಡ ಹಾಡಿಗೆ ಧ್ವನಿ ಆಗ್ತಿದ್ದಾರೆ. ಹಂಸಲೇಖಾರ್ ಅವರ ಸಂಗೀತ ಸಾಹಿತ್ಯ ಸಂಯೋಜ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇದೀಗ ನಿಮ್ಮೆಲ್ಲರಿಗಾಗಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಕೇಳುವಂತಹ ಸಮಯ ಇದೀಗ 7:25 ಆಗಿದೆ. 7:30 ಏಷ್ಯನ್ ಕ್ರೀಡಾಕೂಟದ ಅಪ್ಡೇಟ್ ದೆಹಲಿ ಕೇಂದ್ರದಿಂದ ನಿಮ್ಗಾಗಿ ಮೂಡಿಬರಲಿದೆ. 7:35 ಕೇಳೋಣ ವಾರ್ತಾ ಸಂಚಿಕೆಯನ್ನು. ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ ಬೆಲು ಎಫ್ ಎಂ ರೈನ್ಬೋ. ತದನಂತರ ಮೂಡಿಬರಲಿದೆ ಕಾರ್ಯಕ್ರಮ ಒಲವಿನ ಆಲಾಪ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲು.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್
1: ಸಾಕ್ಷಿ ಮಾಡ್ವಾಲ್ ಮೇರೆ ಸಾಥ್ ಇಸ್ ವಕ್ತ ಜುಡ್ ರಹೆ ಹೈ ಶಾಬಾಬ್ ಅನ್ವರ್ ಅಂಡ್ ದ ಬೆಸ್ಟ್ ನ್ಯೂಸ್ ಆಫ್ ದ ಡೇ ಇಸ್ ಕಮಿಂಗ್ ಅಂಡ್ ಹ್ಯಾಸ್ ಕಮ್ ಫ್ರಮ್ ದ ವರ್ಲ್ಡ್ ಆಫ್ ಅಥ್ಲೆಟಿಕ್ಸ್. ಜಿ ಹಾ, ದ ಬಿಗ್ಗೆಸ್ಟ್ ನ್ಯೂಸ್ ಆಫ್ ದ ಡೇ ಶುಡ್ ಐ ಬಿ ಸೇಯಿಂಗ್ ಈಸ್ ದಟ್ ಇಂಡಿಯಾ ವೆಂಟ್ ಆನ್ ಟು ವಿನ್ ದ ಸಿಲ್ವರ್ ಮೆಡಲ್ ಇನ್ 4x400 ಮೀಟರ್ ರಿಲೇ. ಪೋರ್ಟ್ರೇಟ್ ಆಫ್ ಪೂವಮ್ಮ ರಾಜು, ವಿಶಾಲ್ ಥೆನ್ನರಸು, ವಿತ್ಯಾ ರಾಮರಾಜ್ ಅಂಡ್ ಮನು ಟಿ ಎಸ್ ಹೂ ವರ್ ರಿಪ್ರೆಸೆಂಟಿಂಗ್ ಇಂಡಿಯಾ ಮೇಡ್ ಶೋರ್ ದಟ್ ಇಂಡಿಯಾ ಫಿನಿಶ್ಡ್ ವಿತ್ ದಟ್ ಕವಿಟೆಡ್ ಸಿಲ್ವರ್. ಅಟ್ ಒನ್ ಪಾಯಿಂಟ್ ಇಟ್ ಲುಕ್ ದಟ್ ವಿ ಮೈಟ್ ಹ್ಯಾಡ್ ಟು ಸಫೈಸ್ ವಿತ್ ದ ಬ್ರಾನ್ಸ್, ಬಟ್ ವಿ ವರ್ ಏಬಲ್ ಟು ಗೆಟ್ ದಟ್ ಕವಿಟೆಡ್ ಸಿಲ್ವರ್ ಫಾರ್ ಅಸ್. ಅಂಡ್ ಆಲ್ಸೋ ಲೆಟ್ ಮಿ ಜಸ್ಟ್ ಇನ್ಫಾರ್ಮ್ ಆಲ್ ಅವರ್ ಲಿಸ್ನರ್ಸ್ ಓವರ್ ಹಿಯರ್ ದಟ್ ಇಂಡಿಯಾ ಹ್ಯಾವ್ ಆಲ್ರೆಡಿ ವನ್ ದ ಗೋಲ್ಡ್ ಇನ್ 2018 ಅಂಡ್ ಆಲ್ಸೋ ದ ಸಿಲ್ವರ್ ಇನ್ 2022. ಅಂಡ್ ನೌ ವಿ ಬಿನ್ ಏಬಲ್ ಟು ಕೀಪ್ ಮೇಕ್ ಶೋರ್ ದಟ್ ವಿ ಮೇಂಟೈನ್ ದಟ್ ಸಿಲ್ವರ್ ಒನ್ಸ್ ಅಗೇನ್ ಇನ್ ಟು ದ 4x400 ಮೀಟರ್ ರಿಲೇ ಮಿಕ್ಸ್ಡ್ ಈವೆಂಟ್. ಶಬಾಬ್,
2: ಯಾ ಬಿಲ್ಕುಲ್, ಅವ್ರ ಸಮಯ ಆಗಿ ಶಾಯದ್ ಪಾಂಚವಾ ಛಠಾ ದಿನ ಕೇ ಬಾದ ಕಿ ಲಗಾತಾರ ಜೋ ಭಾರತೀಯ ಎಥ್ಲೀಟ್ ಹೈ ವೋ ಅಪ್ನಾ ದಬದಬಾ ಬರ್ಕರಾರ್ ರಖೇಂಗೆ ಸಭಿ ಖೇಲೋ ಮೇ. ಕಲ್ ಕಬಡ್ಡಿ ಕಾ ದೋನೋ ಸೆಮಿಫೈನಲ್ ಹೈ, ಲಗಭಗ ಪದಕ ಪಕ್ಕಾ ಕರ್ ಲಿಯಾ ಹೈ ದೋನೋ ಟೀಮೋ ಮೇ. ಔರ್ ಆಪ್ ಜಾನ್ತಿ ಹೈ ಕಿ ಕಿಸ್ ಪ್ರಕಾರ ಸೆ ಅಪ್ನೆ ಸ್ವರ್ಣ ಪದಕ ಕಿ ರಕ್ಷಾ ಭಾರತ ಕೋ ಕರ್ನಿ ಹೈ ಕಬಡ್ಡಿ ಕೆ ಖೇಲ್ ಮೇ. ಜಾಪಾನ್ ಕೋ ಜಿಸ್ ತರಹ ಸೆ ಅಪ್ನೆ ಅಂತಿಮ ಮ್ಯಾಚ್ ಮೇ ಹರಾಯಾ ಹೈ, 50-25 ಕಾ ಅಂತರ್ ಥಾ, ತೋ ಕೋಯ್ ಭಿ ಮುಕಾಬಲಾ ಐಸಾ ನಹೀ ಹುವಾ ಹೈ. ಅಗರ್ ಏಕ್ ಮುಕಾಬಲೆ ಕೋ ಶಾಯದ್ ಹಮ್ ಛೋಡ್ ದೇ ಜಿಸ್ ಮೇ ಐಸಾ ಲಗಾ ಹೋ ಕಿ ಭಾರತೀಯ ಕಬಡ್ಡಿ ಖಿಲಾಡಿ ಚಾಹೆ ಪುರುಷ ವರ್ಗ ಹೋ ಯಾ ಮಹಿಲಾ ವರ್ಗ ಹೋ ಕಹೀ ಪರ್ ಕಾಂಟೆ ಕಿ ಟಕ್ಕರ್ ಹೋಈ ಹೋ, ಬಹುತ್ ಹೀ ಆರಾಮ್ ಕೆ ಸಾಥ ಹಾಕಿ ಮೇ ಭಿ ಔರ್ ಕಬಡ್ಡಿ ಮೇ ಭಿ. ಹಾಕಿ ಮೇ ದೇಖಿ ಕೊರಿಯಾ ಸೆ ಕಹಾ ಜಾ ರಹಾ ಥಾ ಕಿ ಶಾಯದ್ ಕೊರಿಯಾ ಕಿ ಟೀಮ್ ಜೋ ಹೈ ಥೋಡಿ ಸಿ ಮಜಬೂತ್ ಸಾಬಿತ್ ಹೋ, ಲೇಕಿನ್ ಕೊರಿಯಾ ಕೋ ಹಮಾರಿ ಭಾರತೀಯ ಹಾಕಿ ಟೀಮ್ ನೆ ಆಸಾನಿ ಸೆ 8-2 ಸೆ ಪರಾಜಿತ್ ಕಿಯಾ. ತೋ ಜಿನ್ ಖೇಲೋ ಮೇ ಹಮಾರೆ ಪಾಸ್ ಅಚ್ಚಿ ಶಕ್ತಿ ಹೈ ಉದರ್ ಬಹುತ್ ಅಚ್ಚೆ ತರೀಕೆ ಸೆ ಚೀಜೆ ಜಾ ರಹೀ ಹೈ.
1: Right, I'll give a quick update on all the remaining athletic events also that happened today, where Seema Kumari delivered India's first athletic medal of Asian Games 2026 by winning the bronze in the women's 10,000 meter final today. Seema finished with a time of 32 minutes 50.05 seconds and first medal in the event in 16 years. Ji haan, 16 saal mein pehli baar hame ye padak mila hai. Earlier Asha

0: Go narrowly missed out on a historic first women's triple jump medal. She finished with the same best throw as the bronze medalist but missed out due to a worse second best attempt. Wahi Gurinder Veer Singh or Animesh Kujur qualified for the men's 100 meter semi-finals with timings of 10.38 seconds and 10.36 seconds respectively. Heptathlon Pika, Anish are not in the medal positions with three more events to go. Kal aur zyada clear ho jayega प्रकार रहेगी मेडल टेबल में और खास तौर से एथलेटिक्स के अंदर रोइंग के अंदर भी आपको क्विक अपडेट दे दे द डे स्टार्टेड ऑफ विद अ मेडल फर्स्ट ऑफ ऑल दैट केम फ्रॉम द मेंस डबल स्कल्स फाइनल जिसके अंदर हमने देखा किस तरह से सतमान सिंह और सलमान खान ने आज तीसरे स्थान पर मेंस डबल स्कल्स में विद द टाइमिंग ऑफ 6 मिनट्स 13.25 सेकेंड्स के साथ दिन की अर्ली मॉर्निंग शुरुआत में ब्रॉन्ज मेडल दिलवाया था
1: जी yeah, बिल्कुल शुरुआत तो आज सुबह में अच्छी रही पहले सिल्वर सबसे पहले फिर ब्रॉन्ज और उसके बाद फिर थोड़ा सा दिन में ऐसा लगा था कि सन्नाटा सा हो गया है लेकिन अंतिम समय पर यह सन्नाटा पूरी तरह से चीरते हुए एक तरह से भारतीय एथलीटों ने फिर से जगा दिया है भारतीय खेल फैंस को एक
0: जी सन्नाटा इतना तो हुआ नहीं था क्योंकि यस एक साइड पे हमने देखा रोइंग में सतनाम सिंह और सलमान खान कैसे उन्होंने हमें ब्रॉन्ज दिलाया उसी के साथ साथ वुशु ने भी आज सबसे बड़ी खबर दिन की हमें दी थी जहां रोशिबेना देवी ने वुमेन 60 केजी फाइनल्स में आज भारत को सिल्वर मेडल दिलवा दिया यस वंस अगेन इफ यू आर टॉकिंग ऑफ दैट शी दिस वॉज वन ऑफ द बिगेस्ट अचीवमेंट्स दैट हैपेंड बिकॉज शी वॉज एबल टू गेट अ हैट्रिक ऑफ मेडल्स आपको बता दें ब्रॉन्ज उन्होंने 2018 में कमाया था उसके बाद 2022 में भी उनको सिल्वर मेडल से नवाजा गया था और अब उन्होंने इस साल के एशियन गेम्स 2026 में हैट्रिक ऑफ मेडल्स कंप्लीट कर लिया सो अनदर गुड थिंग दैट हैपेंड फॉर द इंडियंस फ्रॉम द वर्ल्ड ऑफ वुशु शूटिंग के अंदर शुरुआत में तो ऐसा लगा था कि बहुत ही निराशाजनक खबरें आ रही थी लेकिन अंत में चलते चलते हमारे शूटर्स ने मिक्स टीम स्कीट फाइनल्स के अंदर हमें खुशखबरी दिलवाई दी थी क्योंकि उन्होंने हमें दिला दिया ब्रॉन्ज मेडल एंड विद दैट समहाउ इंडिया कुड से दैट वी फिनिश्ड ऑफ ऑन अ सैटिस्फाइड नोट मेडल टेबल में भारत की पोजीशन है 15th इस समय 16 मेडल्स आ चुके हैं भारत के पास जिसमें से एक गोल्ड है 6 सिल्वर है 9 ब्रॉन्ज है वी आर होपिंग दैट इंडिया गोज ऑन टू इंप्रूव इट्स पोजीशन इन द कमिंग डेज इन द ऑनगोइंग कॉमनवेल्थ एशियन गेम्स 2026 इसके साथ आपको बता दें कि आज की अपडेट्स तो यहीं पर आके समाप्त होते हैं शबाब लेकिन हम कल सुबह एक बार फिर 9:30 बजे से अपने श्रोताओं के साथ आकाशवाणी के माध्यम से जुड़ेंगे ब्रिंगिंग यू द लाइव अपडेट्स ऑफ द ऑनगोइंग एशियन गेम्स 2026 एवरी आवर Bob Anwar and me, Sakshi Mandwal, saying goodbye and thank you to all our listeners.
2: ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು ರಕ್ಷಣಾ ಪರಿಸರ ವ್ಯವಸ್ಥೆ ಬಲಪಡಿಸುವಲ್ಲಿ ತಂತ್ರಜ್ಞಾನ ದತ್ತಾಂಶ ಮತ್ತು ಉದ್ಯಮದ ಏಕೀಕರಣದ ಮಹತ್ವವನ್ನು ತಿಳಿಸಿದರು ಸ್ಮಾರ್ಟ್ ಆ್ಯಪ್ಗಳು ವಿಶ್ವವಿದ್ಯಾಲಯಗಳು ಇಂಜಿನಿಯರಿಂಗ್ಗಳು ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು ದೇಶದ ಸ್ವಾವಲಂಬನೆ ಮತ್ತು ರಕ್ಷಣಾ ಉತ್ಪಾದನೆಗೆ ಕೊಡುಗೆ ನೀಡಬಹುದು ಎಂದು ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಸಲಹೆ ನೀಡಿದರು ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ ಸುಮಾರು ಶೇಕಡ 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026ರ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ವಾರ್ಷಿಕವಾಗಿ ಸುಮಾರು 32-33 ಕೋಟಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತಿದೆ ಎಂದು ಹೇಳಿದರು ವಿಶ್ವದ 5 ಪ್ರಮುಖ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯೇ ತಮ್ಮ ಸಾಧನಗಳನ್ನು ಉತ್ಪಾದಿಸುತ್ತಿವೆ ಎಂದು ಅವರು ತಿಳಿಸಿದರು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ದೇಶೀಯ ಮೌಲ್ಯವರ್ಧನೆಯನ್ನು ವೃದ್ಧಿಸಲು ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಎಸ್ ಕೃಷ್ಣನ್ ಹೇಳಿದರು ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2026ರ ಫಲಿತಾಂಶ ಪ್ರಕಟಿಸಿದೆ 2026-27 ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಪಿಜಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ದೇಶಾದ್ಯಂತ ಆಗಸ್ಟ್ 30ರಂದು ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು ಒಟ್ಟು 265,960 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅಭ್ಯರ್ಥಿಗಳು ಅಕ್ಟೋಬರ್ 1ರಂದು ಅಥವಾ ಅದರ ನಂತರ ಅಧಿಕೃತ ವೆಬ್ಸೈಟ್ನಿಂದ ತಮ್ಮ ವೈಯಕ್ತಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವೈದ್ಯಕೀಯ ವಿಜ್ಞಾನದ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದ, ಸುಧಾರಿಸಬಹುದಾದ ಹಾಗೂ ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪೂರ್ವ ಸಿಒಪಿ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಶುದ್ಧ ಇಂಧನದ ತ್ವರಿತ ವಿಸ್ತರಣೆಯು ಆರ್ಥಿಕ ಸಮೃದ್ಧಿಯನ್ನು ಬೆಂಬಲಿಸುತ್ತದೆ ಎಂದರು. ಇದೇ ನವೆಂಬರ್ನಲ್ಲಿ ಟರ್ಕಿಯಲ್ಲಿ ನಡೆಯಲಿರುವ ಸಿಒಪಿ 31 ಶೃಂಗಸಭೆಯು ಒಳಗೊಳ್ಳುವಿಕೆ, ಪಾರದರ್ಶಕತೆ, ವಿದ್ಯುದೀಕರಣ ಮತ್ತು ಹೂಡಿಕೆಯ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಕ್ರಿಸ್ ಬೋವೆನ್ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲು ತಲುಪಿದೆ. 2014 ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2026 ಜುಲೈ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 2026 ಆಗಸ್ಟ್ ವೇಳೆಗೆ 51 ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುತ್ತಿದ್ದು ಗ್ರಾಹಕರಿಗೆ ಆರ್ಥಿಕ ಸುಧಾರಣೆ ಒದಗಿಸುತ್ತಿದೆ. ಯೋಜನೆಯಡಿ ತಮ್ಮ ಮನೆಗೆ 150,000 ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ನವನಗರದ ನಿವಾಸಿ ಹಾಗೂ ಯೋಜನೆಯ ಫಲಾನುಭವಿ ಸಂತೋಷ್ ಬೇದ್ರೆ ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
6: ಈ ವಿದ್ಯುತ್ ಸಂಪರ್ಕದಿಂದ ನಮ್ಮ ಮನೆ ಬಿಲ್ ಅಂತೂ ಫ್ರೀ ಆಗಿದೆ. ಆ ನಂತರ ನಮಗೆ ಪ್ರತಿ ತಿಂಗಳ ನಮ್ದು ನಮ್ಮನೆಗೆ ಬಳಕೆಯಾಗಿ ವಿದ್ಯುತ್ ಕಂಬಕ್ಕೆ ಹೋಗ್ತಾ ಇರುತ್ತೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ವಿದ್ಯುತ್ ಬಳಕೆಯಲ್ಲಿ ನಾವು ಸ್ವಾವಲಂಬಿ ಆಗ್ತೀವಿ. ಆಮೇಲೆ ನಮ್ಮ ಸ್ವಾವಲಂಬಿ ಭಾರತ ಆಗುತ್ತೆ ಅನ್ನೋದು ನಮ್ಮ ಆಶಯ ಇದೆ. ಆ ರೀತಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಪ್ರಧಾನಮಂತ್ರಿಯವರ ಈ ಮಹತ್ವಪೂರ್ಣ ಯೋಜನೆಯನ್ನು ಎಲ್ಲರೂ ಸಹಕಾರಗೊಳಿಸಲು ಎಲ್ಲರೂ ಶ್ರಮಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ವಿದ್ಯುತ್ ಮೇಲೆ ಅವಲಂಬನೆ ಆಗುವುದನ್ನ ತಪ್ಪಬಹುದು.
2: ನವದೆಹಲಿಯಲ್ಲಿ ಅಕ್ಟೋಬರ್ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಸದಸ್ಯ ರಾಷ್ಟಗಳ ವೈವಿಧ್ಯಮಯ ರಂಗಭೂಮಿ ಪರಂಪರೆಯನ್ನು ಬಿಂಬಿಸುವುದು, ಮಾನವೀಯ ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ಬ್ರಿಕ್ಸ್ ಒಕ್ಕೂಟದ ದೇಶಗಳ ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಷ್ಠಿತ ರಾಷ್ಟೀಯ ನಾಟ್ಯ ಶಾಲೆಯು ಈ ರಂಗೋತ್ಸವದ ಆತಿಥ್ಯವನ್ನು ವಹಿಸಲಿದೆ ಎಂದು ವಿವರಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತ ಗೆದ್ದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಇದೇ ಸ್ಪರ್ಧೆಯಲ್ಲಿ ಚೀನಾ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ ಸ್ಪರ್ಧಿಗಳು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ಇನ್ನೊಂದೆಡೆ ಶೂಟಿಂಗ್ನ ಮಿಶ್ರ ಸ್ಕೀಟ್ ತಂಡ ಸ್ಪರ್ಧೆಯಲ್ಲಿ ಭಾರತದ ಅನಂತಜಿತ್ ಸಿಂಗ್ ಮತ್ತು ವರಿನಾಜ್ ಧಲಿವಾಲ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ. ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಮಸ್ಕಾರ ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ಆತ್ಮೀಯ ಸ್ವಾಗತ. ನಾನು ಆರ್ಜಿ ಪ್ರಿಯಾಂಕಾ ಸೋನಲ್. ಇಂದಿನ ವಿಷಯ ಬಹಳ ವಿಶೇಷವಾಗಿದೆ ಸ್ನೇಹಿತರೆ. ಅದೇನಪ್ಪ ಅಂತಿದ್ದೀರಾ? ಅದೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಹಣದಿಂದ ಅದನ್ನ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಹಾಗಂತ ನಾವು ಅದನ್ನ ಬಲವಂತವಾಗಿ ಪಡೆಯೋದಕ್ಕೂ ಸಾಧ್ಯವಿಲ್ಲ. ಅದು ಮನಸ್ಸಿನಿಂದ ಮನಸ್ಸಿಗೆ ನಡೆಯುವಂತಹ ಒಂದು ಸುಂದರ ಪಯಣ. ಆದ್ರೆ ಈ ಪ್ರೀತಿ ಯಾವಾಗ ಹುಟ್ಟುತ್ತೆ? ಕೆಲವರು ಹೇಳ್ತಾರೆ ವರ್ಷಗಳ ಪರಿಚಯದ ನಂತರ ಪ್ರೀತಿ ಬರುತ್ತೆ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಒಂದು ನೋಟ ಸಾಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಒಂದೇ, ಇಷ್ಟೊಂದು ಆಳವಾದ ಭಾವನೆ ಒಂದು ನೋಟದಲ್ಲೇ ಹುಟ್ಟಬಹುದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಮೊದಲ ನೋಟದಲ್ಲೇ ಪ್ರೀತಿಯಾಗತ್ತಾ ಅಥವಾ ಜಸ್ಟ್ ಆಕರ್ಷಣೀಯ? ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಸೊಗಸಾದ ಹಾಡುಗಳು.

ಸ್ನೇಹಿತರೆ, ಹಾಗಿದ್ರೆ ಈ ಮೊದಲ ನೋಟ ಅನ್ನೋದೇನು? ಆ ಒಂದು ಕ್ಷಣ ಏನಾಗುತ್ತೆ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಲ್ಲಿ ನೂರಾರು ಜನ ಬಂದಿರ್ತಾರೆ. ಆ ನೂರಾರು ಜನರ ನಡುವೆ ಒಬ್ಬ ವ್ಯಕ್ತಿ, ಅವನು ಅಥವಾ ಅವಳು ಮಾತ್ರ ನಿಮ್ಮ ಗಮನ ಸೆಳೀತಾರೆ. ಅದು ಯಾಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮನೆಗೆ ಬಂದ್ಮೇಲೂ ಅವರ ಮುಖ ನಿಮಗೆ ನೆನಪಾಗುತ್ತೆ, ಅವರ ಕಣ್ಣು ಹಾಗೆ ಅವರ ಸ್ಟೈಲ್ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಇದು ಪ್ರೀತಿಯ ಆರಂಭವ ಅಥವಾ ನಮ್ಮ ಮನಸ್ಸಿನ ಒಂದು ಭಾವನೆಯ? ಇತಿಹಾಸದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಸಿನಿಮಾಗಳಲ್ಲಿ ಮೊದಲ ನೋಟದಲ್ಲೇ ಪ್ರೀತಿಯ ಅನೇಕ ಕಥೆಗಳಿವೆ. ನಾವು ನೀವು ಕೇಳಿದೀವಿ. ಕೆಲವರು ಬಸ್ನಲ್ಲಿ ನೋಡಿದಂತಹ ವ್ಯಕ್ತಿಯನ್ನ, ಹಾಗೆ ಕಾಲೇಜ್ನಲ್ಲಿ ನೋಡಿದಂತಹ ವ್ಯಕ್ತಿಗಳನ್ನೇ ತಮ್ಮ ಜೀವನ ಸಂಗಾತಿಯನ್ನಾಗಿ ಕಂಡಿದ್ದಾರೆ. ನಿಮ್ಮ ಜೀವನದಲ್ಲೂ ಹೀಗೆ ಆಗಿದೆಯಾ? ಈ ಹಾಡುಗಳನ್ನ ಕೇಳ್ತಾ ಆ ಸುಂದರ ಕ್ಷಣಗಳನ್ನ

ಸ್ನೇಹಿತರೆ, ಒಂದಿಷ್ಟು ಸಿಹಿ ನೆನಪುಗಳನ್ನ ನಿಮ್ಮ ಮೆದುಳು ಹೊರಹಾಕಿರುತ್ತೆ ಅಲ್ವಾ? ಮೊದಲ ಪ್ರೀತಿ ನಮ್ಮ ಜೀವನದ ಮೊದಲ ಮಳೆ ಇದ್ದ ಹಾಗೆ, ಮೊದಲ ಬಾರಿ ಹೃದಯದ ಬಡಿತದ ಅನುಭವವಾಗುತ್ತೆ ಹಾಗೆ, ಮೊದಲ ಬಾರಿ ಯಾರೋ ಮೆಸೇಜ್ಗಾಗಿ ಕಾಯುವಂತಹದ್ದು ಹಾಗೆ, ಮೊದಲ ಬಾರಿ ಯಾರನ್ನೋ ನೋಡೋದಕ್ಕೆ ಕಾರಣ ಹುಡುಕೋದು, ಇವೇ ಮೊದಲ ಪ್ರೀತಿಯ ವಿಶೇಷ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಯಾರ್ಯಾರೋ ನಮಗೆ ಸಲಹೆ ಕೊಡ್ತಾರೆ, ಅವನು ಅಥವಾ ಅವಳು ಸರಿಯಿಲ್ಲ, ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಆದ್ರೆ ಹೃದಯ ಕೇಳಬೇಕಲ್ಲ, ಹೃದಯ ಯಾರ ಮಾತನ್ನು ಕೇಳಲ್ಲ. ಯಾಕೆ ಸ್ನೇಹಿತರೆ, ನನಗಂತೂ ಗೊತ್ತಿಲ್ಲ, ನಿಮಗೆ? ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಡುಗಳು, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ವಿಜ್ಞಾನ ಮತ್ತು ಪ್ರೀತಿ ಏನ್ ಹೇಳುತ್ತೆ ಗೊತ್ತಾ? ಮನೋವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲ ಅಭಿಪ್ರಾಯ ರೂಪಿಸಿಕೊಳ್ಳೋದಕ್ಕೆ ಕೆಲವೇ ಕೆಲವು ಸೆಕೆಂಡ್ಗಳು ಸಾಕಂತೆ. ಅವರ ಮುಖ, ದೇಹ ಭಾಷೆ ಹಾಗೆ ಆತ್ಮವಿಶ್ವಾಸ ನಮ್ಮನ್ನ ಸೆಳಿಬಹುದು. ಆದ್ರೆ ಅದು ನಿಜವಾದ ಪ್ರೀತಿ ಅಲ್ಲ, ಅದು ಆರಂಭ ಮಾತ್ರ. ಯಾಕಂದ್ರೆ ಪ್ರೀತಿಗೆ ಕೇವಲ ಕಣ್ಣು ಸಾಕಾಗುವುದಿಲ್ಲ, ಹೃದಯವೂ ಬೇಕು ಅಲ್ವಾ? ಸ್ನೇಹಿತರೆ, ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ಕರೆ ಮೊದಲು ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ತೀರಾ ಅಥವಾ ಇಲ್ವಾ ಅನ್ನೋದನ್ನ ಸಂದೇಶದ ಮೂಲಕ ನಮಗೆ ಕಳುಹಿಸಿಕೊಡಿ. ಅಷ್ಟಲ್ಲೇ ಸೊಗಸಾದ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನಿಮಗಾಗಿ ಮೂಡಿ ಬರುತ್ತೆ.

ಸ್ನೇಹಿತರೆ, ಪ್ರೀತಿ ಆಗುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಮೊದಲ ನೋಟದಲ್ಲೇ ಪ್ರೀತಿಯಾದಂತ ಹಲವರು ಮದುವೆ ಆಗಿದ್ದಾರೆ. ಅದೇ ರೀತಿ ಹಲವರ ಕಥೆ ಅರ್ಧದಲ್ಲೇ ನಿಂತು ಹೋಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಪ್ರೀತಿಗೆ ಕೇವಲ ಭಾವನೆ ಸಾಕಾಗೋದಿಲ್ಲ ನೋಡಿ, ನಂಬಿಕೆ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಹಾಗೆ ಪರಸ್ಪರ ಗೌರವವೂ ಕೂಡ ಬೇಕಾಗುತ್ತೆ. ಇವು ಇಲ್ಲದೆ ಇದ್ರೆ ಪ್ರೀತಿ ಎಷ್ಟೇ ಆಳವಾಗಿದ್ರೂ ಉಳಿಯೋದಕ್ಕೆ ಸಾಧ್ಯವಿಲ್ಲ.

ಸ್ನೇಹಿತರೆ, ಪ್ರೀತಿ ವರ್ಸಸ್ ಆಕರ್ಷಣೆ ಬಗ್ಗೆ ಹೇಳೋದಾದ್ರೆ, ಒಬ್ಬರ ರೂಪ ಇಷ್ಟ ಆಗೋದು ಆಕರ್ಷಣೆ, ಅವರು ದುಃಖದಲ್ಲಿದ್ದಾಗ ನಿಮಗೂ ನೋವಾಗೋದು ಪ್ರೀತಿ, ಅವರು ಯಶಸ್ವಿಯಾದಾಗ ನಿಮಗೆ ಸಂತೋಷವಾಗೋದು ಪ್ರೀತಿ, ಅವರು ಇಲ್ಲದೇ ಇರುವಾಗ ಅವರ ಕೊರತೆ ಕಾಡುತ್ತಲ್ವಾ, ಅದು ಕೂಡ ಪ್ರೀತಿ. ಹಾಗಿದ್ರೆ ಮೊದಲ ನೋಟದಲ್ಲೇ ಆಗೋದು ಆಕರ್ಷಣೆನಾ ಅಂತ ಕೇಳೋದಾದ್ರೆ, ನಾನು ಮೌನಿ. ಹಾಗೆ ಪ್ರೀತಿಯೂ ಆಗ್ಬಹುದಾ ಅಂತ ಕೇಳೋದಾದ್ರೆ, ನಾನು ಖಂಡಿತ ಅಂತ ಕೂಡ ಹೇಳಲಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಜೀವನದ ಕೆಲವು ಅನುಭವಗಳು. ಕೆಲವರು ಮೊದಲ ನೋಟದಲ್ಲೇ ಕಂಡವರನ್ನ ಮದುವೆಯಾಗಿದ್ದಾರೆ, ಮತ್ತೆ ಕೆಲವರಿಗೆ ಅದು ಹಲವು ವರ್ಷಗಳ ನಂತರ ಗೊತ್ತಾಗಿದೆ ಪ್ರೀತಿ ಅಲ್ಲ ಅದು ಆಕರ್ಷಣೆ ಅಂತ. ಹಾಗಾಗಿ ಮೊದಲ ನೋಟದ ಪ್ರೀತಿ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು? ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಹಾಡುಗಳ ನಂತರ.

ಸ್ನೇಹಿತರೆ, ಮೊದಲ ಪ್ರೀತಿ ಎಂದಿಗೂ ಸ್ಪೆಷಲ್ ಆಗಿರುತ್ತೆ. ನಮ್ಮಲ್ಲಿ ಅದೆಷ್ಟೋ ಜನ ಮೊದಲ ಪ್ರೀತಿಯ ಅನುಭವವನ್ನ ಪಡೆಯದೇ ಇರಬಹುದು, ಆದ್ರೆ ಈ ಮೊದಲ ಪ್ರೀತಿಯನ್ನ ಮರೆತವರ ಸಂಖ್ಯೆ ತುಂಬಾ ಕಡಿಮೆ ಅನ್ಸುತ್ತೆ. ಮೊದಲ ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿ ಇವತ್ತು ನಮ್ ಜೊತೆ ಇರದೇ ಇರಬಹುದು, ಆದ್ರೆ ಅವರ ನೆನಪು ಇನ್ನೂ ಎಲ್ಲೋ ನಮ್ಮ ಮನಸ್ಸಿನ ಮೂಲೆಯಲ್ಲೇ ಇರುತ್ತೆ. ಮೊದಲ ಕ್ರಶ್ ಅಂದ್ರೇನೆ ಹಾಗೆ, ಮಧುರವಾದಂತಹ ನೆನಪು, ಸಿಕ್ಕರೂ ನೆನಪು, ಸಿಗದೇ ಇದ್ರೂ ನೆನಪು. ಸದ್ಯಕ್ಕೆ ಆ ನೆನಪು ನಿಮಗೂ ಕಾಡ್ತಿರ್ಬೇಕಲ್ವಾ? ಅಷ್ಟಲ್ಲೇ ಸೊಗಸಾದ ಹಾಡುಗಳನ್ನ ಪ್ಲೇ ಮಾಡುವ ಮೂಲಕ ನಿಮ್ಮ ನೆನಪುಗಳಿಗೆ ಜೀವ ನೀಡೋಣ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಮೊದಲ ನೋಟದಲ್ಲೇ ಆದಂತಹ ಪ್ರೀತಿ ಇರಬಹುದು ಅಥವಾ ವರ್ಷಾನುಗಟ್ಟಲೆ ಆದಂತಹ ಪ್ರೀತಿ ಇರಬಹುದು, ಆ ಪ್ರೀತಿ ನಮಗೆ ತಾಳ್ಮೆಯನ್ನ ಕಲಿಸುತ್ತೆ, ಕಾಯೋದನ್ನ ಕಲಿಸುತ್ತೆ, ಹಾಗೆ ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಹುಡುಕೋದನ್ನ ಕಲಿಸುತ್ತೆ, ಕೆಲವೊಮ್ಮೆ ತ್ಯಾಗವನ್ನ ಕಲಿಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರೀತಿ ನೋಡದೆಯೂ ಪ್ರಾರಂಭವಾಗುತ್ತೆ ಅಂತ ನೀವು ನನ್ನನ್ನ ಕೇಳಬಹುದು. ಖಂಡಿತವಾಗಿಯೂ ಲವ್ ಇಸ್ ಫಸ್ಟ್ ಸೈಟ್ ಅನ್ನೋದನ್ನ ಬಿಟ್ಟು ನಾವು ಪ್ರೀತಿ ಕುರುಡು ಅನ್ನೋ ಹಾಗ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ವಾಟ್ಸ್ಆಪ್ ಹಾಗೆ ಇನ್ಸ್ಟಾ, ಫೇಸ್ಬುಕ್ ಹೀಗೆ ಕೇವಲ ಅವರ ಒಂದು ಮೆಸೇಜ್ಗಳಿಂದ ಪ್ರೀತಿ ಹುಡ್ಕೊಳ್ತಾ ಇದೆ. ಹೌ ಇಟ್ ಪಾಸಿಬಲ್ ಅಂತ ಅಂದ್ರೆ ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಲವ್ ಇಸ್ ಫಸ್ಟ್ ಸೈಟ್, ಲವ್ ಇಸ್ ಬ್ಲೈಂಡ್, ಇವೆರಡರಲ್ಲೂ ಇರುವಂತಹ ಭಾವನೆ ಮಾತ್ರ ಒಂದೇ, ಅದು ಪ್ರೀತಿ.

ಸ್ನೇಹಿತರೆ, ನಿಜವಾದ ಪ್ರೀತಿ ಉಳಿಯೋದು ನಂಬಿಕೆ, ಗೌರವ ಹಾಗೆ ಕಾಳಜಿ ಇದ್ದಾಗ ಮಾತ್ರ. ಒಂದು ನೋಟ ಪ್ರೀತಿಯನ್ನ ಆರಂಭ ಮಾಡಬಹುದು, ಆದ್ರೆ ಒಂದು ಬ್ಯೂಟಿಫುಲ್ ಜೀವನ ಮಾತ್ರ ಅದನ್ನ ಪರಿಪೂರ್ಣಗೊಳಿಸಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಸುಂದರ ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೂ ಪ್ರೀತಿಸಿ, ಪ್ರೀತಿಸಲ್ಪಡಿ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 8:44. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ಕೇಳ್ತಾನೆ ಇರಿ, ಚಿನ್ಮಾಡ್ರಿ ಎಫ್ಎಂ ರೇನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನ ಬಿಲ್ಲು ಎಫ್ಎಂ ರೇನ್ಬೋ 9:16. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್ ರೊಮ್ಯಾಂಟಿಕ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಇದೀಗ ಕಾರ್ಯಕ್ರಮನ ಶುರು ಮಾಡೋಣ. ಧೂಮ್ ಚಿತ್ರದಿಂದ ಮುಡಿಯುತ್ತಾ ಇದೆ ಶಾನ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಶಿಖಧಂ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನೂಲು. 9:28 ಆಗಿದೆ. ಅದ್ಭುತವಾದ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸುಮಧುರ ಚಿತ್ರಗೀತೆಗಳು, ಮಧುರ ಹಿಂದಿ ಚಿತ್ರಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಎತ್ಬಾರ್ ಚಿತ್ರದಿಂದ ಸೋನು ನಿಗಮ್ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಸಾಸೆ ಕೋಶನಲ್ಲಾಗಿ ಇನ್ನೀಗ ಮೂಡಿ ಬರ್ತಾ ಇದೆ ಈ ಗೀತೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಅದ್ಭುತ ಗೀತೆಗಳ ಈ ಪಯಣ ಹೀಗೆ ಮುಂದುವರಿಯುತ್ತೆ. ಇನ್ನೀಗ ಮುಳುಗಿರ್ತಾ ಇದೆ ಶಾನ್ ರವರ ಧ್ವನಿಯಲ್ಲಿ ಪ್ಯಾಗ ಮಿಲಾಯ ಸಾವನ್, ಅದ್ಭುತವಾದ ಹಾಡು ಲಕ್ಕೀರ್ ಚಿತ್ರದಿಂದ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲವು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 9:51 ಆಗಿದೆ. ಅದ್ಭುತವಾದ ಗೀತೆಗಳ ಈ ಪಯಣವನ್ನು ಕೊನೆ ಮಾಡುವಂತಹ ಸಮಯ ಕೂಡ ಹತ್ತಿರ ಬಂದಾಗಿದೆ. 10 ಗಂಟೆಗೆ ಕೇಳೋಣ ಏಷ್ಯನ್ ಕ್ರೀಡಾಕೂಟದ ಇಂದಿನ ಈ ದಿನದ ಅಪ್ಡೇಟ್ಗಳು ನಮಗಾಗಿ ಮೂಡಿಬರಲಿದೆ ದೆಹಲಿ ಕೇಂದ್ರದಿಂದ. ಕೇಳ್ತಾನೆ ಟ್ಯೂನ್ ಮಾಡಿರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲವು. ಕೊನೆಯ 2 ಗೀತೆಗಳೊಂದಿಗೆ ಈ ಹೊತ್ತಿನ ಸುಕೂನ್ ಕೇಪಲ್ ಪಯಣ ಕೊನೆಯಾಗಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
2: ನೇಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
1: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
3: ಸರ್ವರಿಗೂ ಆದರದ ಸ್ವಾಗತ,
1: ಸುಸ್ವಾಗತ.
4: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರಿಗೂ. ಸಮಯ ಆಗಿದೆ 10:22. ಶುರು ಮಾಡೋಣ ಇಂದಿನ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮನ. ಕನಸಿನ ಗೀತೆಗಳನ್ನು ಕೇಳ್ತಾ ಕನಸಿನ ಮಾಯಾ ಲೋಕಕ್ಕೆ ಹಾರುವಂತಹ ಸಮಯ ಇವತ್ತಿನ ಕಾರ್ಯಕ್ರಮ. ಇದೀಗ ಶುರುವಾಗ್ತಾ ಇದೆ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಿಟ್ಟರೆ ಸಿಗದವನೇ ಎಸ್ ಜಾನಕಿಯವರು ಕೂಡ ಈ ಹಾಡಿಗೆ ಧ್ವನಿ ಆಗ್ತಿದ್ದಾರೆ. ಶಿವದಿ ಶಂಕರ್ ಅವರ ಸಾಹಿತ್ಯ, ಚಿಕ್ಕಿ ರಘುರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬರ್ತಾ ಇದೆ ಬಂಗಾರದ ಪಂಜರ ಚಿತ್ರದಿಂದ ಬಿಟ್ಟರೆ ಸಿಗದವನೇ.

ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು, ಅದ್ಭುತವಾದ ಗೀತೆಗಳನ್ನು ಕೇಳುವಂತಹ ಸಮಯ. ತಮ್ ನಮ್ ತಮ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ ಹಾಡು ನಿಮ್ಮೆಲ್ಲರಿಗಾಗಿ ಮುಡಿಬಂತು. ಈ ಹಾಡಿಗೆ ಧನಿಯಾಗಿದ್ದವರು ಎಸ್ ಜಾನಕಿ, ಹಾಗೆ ಪಿ ಪಿ ಶ್ರೀನಿವಾಸರವರು. ಎರಡು ಕನಸು ಚಿತ್ರದ ಗೀತೆಗೆ ಎಚ್ ಯುದೇಶಂಕರ್ ಅವರ

ಸಾಹಿತ್ಯ ರಾಜನ್ ನಾಗೇಂದ್ರವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಮೂಡಿ ಬರ್ತಾ ಇದೆ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಎಸ್ ಜಾನಕಿ ಅವರು ಈ ಹಾಡಿಗೂ ಕೂಡ ಧ್ವನಿಯಾಗ್ತಿದ್ದಾರೆ. ಭೂತಯ್ಯ ನಮಗಾಗಿ ಚಿತ್ರದಿಂದ ಮಲೆನಾಡ ಹೆಣ್ಣ ಮೈ ಬಣ್ಣ.

ವಾಣಿ ಜಯರಾಮ್ರವರ ಧ್ವನಿಯಲ್ಲಿ ಅದ್ಭುತವಾದ ಗೀತೆ ಉಪಾಸನೆ ಈ ಚಿತ್ರದಿಂದ ನಿಮ್ಮೆಲ್ಲರಿಗಾಗಿ ಮುಡಿಬಂತು. ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಧನ್ಯವಾದಗಳು. ಬಸವರಾಜರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅದ್ಭುತವಾದ ಹಾಡುಗಳು ಅಂತ ಹೇಳಿ ಚಿದಾನಂದರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉಮೇಶ್ ಅವರಿಂದ ಸಂದೇಶ, ಅದ್ಭುತವಾದ ಗೀತೆಗಳು ಅಂತ ಹೇಳಿ ಗಿರೀಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಯಶಸ್ವಿನಿ ಗಿರಿಜಮ್ಮರವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ಗೀತೆಗಳು ಮೂಡಿಬರ್ತಾ ಇದೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸತೀಶ್ ಅವರು. ಧನ್ಯವಾದಗಳು ಸತೀಶ್ ಅವರೇ ನಿಮ್ಮ ಈ ಸಂದೇಶಕ್ಕೆ. ಮಲಸಂದ್ರದಿಂದ ನಿರಂಜನ್ರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಚಂದ್ರಶೇಖರ್ ಅವರಿಂದ ಸಂದೇಶ, ಗೀತೆಗಳು ಅದ್ಭುತವಾಗಿ ಮೂಡಿಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೀರ್ಥೇಶ್ರವರು ಶಿವರವರು ಸಂದೇಶವನ್ನು ಕಳಿಸಿದ್ದಾರೆ. ಆನಂದ್ ಕುಲಕರ್ಣಿಯವರಿಂದ ಸಂದೇಶ, ಶಾಂತಾಚಾರ್ಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧರ್ಮಣ್ಣರವರಿಂದ ಸಂದೇಶ, ಮುದ್ದಿನಿಂದ ಅರವಿಂದ್ ಶೋಭಾರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಗೀತೆಗಳು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಗಳಿಗೆ. ಇನ್ನಷ್ಟು ಸುಮಧುರ ಗೀತೆಗಳು ಈ ಹೊತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಇದೀಗ ವಾಣಿ ಜಯರಾಮ್ರವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಇದು ಬಿಳಿ ಹೆಂಡತಿ ಚಿತ್ರದಿಂದ ಹ್ಯಾಪಿಯೆಸ್ಟ್ ಮೂಮೆಂಟ್, ವಿಜಯ ನರಸಿಂಹರವರ ಸಾಹಿತ್ಯ ಇರುವಂತಹ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದಾಗಿತ್ತು ಇವತ್ತಿನ ಕನಸಿನ ಲೋಕದ ಪಯಣ. ಇವತ್ತಿನ ಕನಸಿನ ಲೋಕದ ಪಯಣವನ್ನು ಕೊನೆ ಮಾಡುವಂತಹ ಸಮಯ ಬಂದಾಗಿದೆ. ಸಂದೇಶವನ್ನು ಕಳಿಸಿರುವಂತಹ ಗಾಯತ್ರಿಯವರಿಗೆ ಧನ್ಯವಾದಗಳು. ನಂದಕಿಶೋರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಶಾಂತಾರವರು ಸಂದೇಶವನ್ನು ಕಳಿಸಿದ್ದಾರೆ, ಮಂಜುರಾಣಿಯರವರಿಂದ ಸಂದೇಶ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಪ್ರಕಾಶ್ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿನದ ಈ ಕಾರ್ಯಕ್ರಮವನ್ನು ಕೊನೆ ಮಾಡುವಂತಹ ಸಮಯ 10:54 ಆಗಿದೆ. ಈ ಹೊತ್ತಿನ ಕೊನೆಯ ಹಾಡಾಗಿ ಇದೀಗ ಮೂಡಿಬರ್ತಾ ಇದೆ ಶುಭಮಂಗಳ ಚಿತ್ರದ ಶೀರ್ಷಿಕೆ ಗೀತೆ. ಸದಾಕಾಲ ಚೂನ್ ಮಾಡೇರಿ ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೇಗಿಲ ಹಿಡಿದು ರೈತನು ಬಂದನು, ಇವರಿಂದಲೇ ದೇಶ ಕೋಶ
2: ಜಗಮಲಗೋ ಹೊತ್ತಲ್ಲಿ
3: ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರಿಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಡ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಎದೆಯ ಸಣ್ಣ ತೆರೆಯ ಧಾರಾವಾಹಿ, ನೆನಪು
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz.
3: ಮ್ಯೂಸಿಕಲಿ ಮ್ಯಾಚಿಕಲಿ ಯಾಸ್. ಇದು ಕನ್ನಡ ಕಾಮನ್ ಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 11:04. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತೆ ದೆಹಲಿಯ FM ಗೋಲ್ಡ್ನ ಸಹ ಪ್ರಸಾರದೊಂದಿಗೆ. ಟ್ಯೂನ್ ಮಾಡಿ ಇರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ್ ಬಿಲ್ಲು FM ರೇನ್ಬೋ. ಸದಾ ಕಾಲ ನಗ್ನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶುಭರಾತ್ರಿ.
4: The news read by Harpreet Kaur. Prime Minister Narendra Modi has said spirit of service is the greatest driving force for the country's progress. He highlighted that government innovative schemes are bringing 25 crore citizens out of poverty. During a virtual interaction with Seva Yatris travelling on the Yatra from Vadnagar to Varanasi, he said whether it is PM Kisan or the PM Surya Ghar Yojana, countless such schemes are recognized for their last mile delivery.
5: Hamare kisanon ke paas peedhiyon se bana